ಯಕ್ಷ್ಮಯಾಪರಿಪರ್ಯಯಕ್ಷ್ಮಯಾತ್ವಂತ್ವಮಯಕ್ಷ್ಮಯಾಪರಿ ಅಯಕ್ಷ್ಮಯಾಪರಿಪರ್ಯಯಕ್ಷ್ಮಯಾಯಕ್ಷ್ಮಯಾಪರಿಭುಜಭುಜಪರ್ಯಯಕ್ಷ್ಮಯಾಯ

0: நமஸ் சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நமஸ் சிவாய.
1: ஓம் நமஸ் சிவாய். டியர் லிசனர்ஸ் ஆஃப் சைவம் டாட் ஆர்க், யூ ஆர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் திருக்குறிப்பு தொண்டர் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. எல்லா வீக்ஷக மகனியரிகோ நமஸ்கார. ஈ தின ஈ வீடியோதல்லி திருக்குறிப்பு தொண்டர் நாயனார் இவர பக்கே ஹேள்பேக்கு அந்த அபேட்சை படுத்தா இனி. சுந்தரமூர்த்தி நாயனாரவரு திருக்குறிப்பு தொண்டர் தம் அடியார்க்கும் அடியேன் அந்த விவரணை கொட்டிதார். இதர அர்த்தம் ஏன் அந்தந்திர ஈ குறிப்பு தொண்டர் அவர்கள சேவக்கரைய நானும் சேவக்கணும் தாசனும் அந்த அர்த்தம். ஈ குறிப்பு தொண்டர் அனுபவரு தொண்டை மண்டலம் ராஜ்யத காஞ்சிபுரம் நல்லி வாசவாகிதவரு. விற்த்தியல்லி அகசரும் ಬಟ್ಟೆ ಒಗೆಯೋರು, ಬಟ್ಟೆ ಒಗೆದು ಮಡಿ ಮಾಡಿಕೊಡೋರು. ಆಗೆಲ್ಲ ಬಟ್ಟೆ ಮಡಿ ಮಾಡೋದಕ್ಕೆ, ಒಗೆಯೋದಕ್ಕೆ, ಕೊಳೆ ತೆಗೆಯೋದಕ್ಕೆ ಈ ತರಹ ಸೋಪು ಅಂತಹದ್ದು ಏನು ಇರಲಿಲ್ಲ. ಒಂದು ತರಹ ಬಿಳಿಯ ಮಣ್ಣು ಇತ್ತು. ಆ ಬಿಳಿಯ ಮಣ್ಣನ್ನು ಬಟ್ಟೆ ಜೊತೆಯಲ್ಲಿ ಸೇರಿಸಿ ಕಸಕಿದರೆ ಬಟ್ಟೆ ಶುಭ್ರವಾಗಿ ಬೆಳ್ಳಗಾಗೋಗ್ಬಿಡೋದು. ಈ ರೀತಿ ಶುಭ್ರ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಈ ಕಾಂಚೀಪುರಂ ತೊಂಡೈಮಂಡಲ ರಾಜ್ಯ ಇದರ ಬಗ್ಗೆ ಶೇರ್ಕಿಯಾರವರು, ಶೇರ್ಕಿಯಾರ ಯಾರು ಅಂತಂದರೆ ಈ ಪೆರಿಯ ಪುರಾಣವನ್ನು ವಿಷದವಾಗಿ ಬರೆದವರು. ಸುಂದರಮೂರ್ತಿಯವರು ಹೇಳಿದ ಒಂದೊಂದು ಸಾಲಿನನ್ನು ವಿಷದವಾಗಿ ವಿಸ್ತಾರವಾಗಿ ಬರೆದ ಮಹನೀಯರು. ಈ ಶೇರ್ಕಿಯಾರವರು ಇವರ ಚರಿತ್ರೆಯನ್ನು ವಿವರಿಸುವಾಗ ಹೆಚ್ಚಾಗಿ ಈ ತೊಂಡೈಮಂಡಲ ರಾಜ್ಯ ಕಾಂಚೀಪುರದ ವಿಷಯವನ್ನು ಹೆಚ್ಚಾಗಿ ಹೇಳಿದ್ದಾರೆ. ಅಂದರೆ 18 ಪದ್ಯಗಳನ್ನು ಮಾತ್ರ ಕುರಿಪು ತೊಂಡರವರಿಗೆ ಮೀಸಲಾಗಿಟ್ಟು ಮತ್ತು 110 ಪದ್ಯಗಳನ್ನು ಈ ರಾಜ್ಯವನ್ನು ವಿವರಿಸೋಕ್ಕೆ, ಕಾಂಚೀಪುರಂ ತೊಂಡೈಮಂಡಲ ರಾಜ್ಯ ಇದನ್ನು ವಿವರಿಸೋಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಈ ರಾಜ್ಯಕ್ಕೆ. ಆದ್ದರಿಂದ ಈ ತೊಂಡೈಮಂಡಲ ರಾಜ್ಯದ ವಿಶೇಷವೇನು ಅನ್ನೋದು ಇಲ್ಲಿ ಹೇಳಬೇಕಾದ ಅಗತ್ಯವಿದೆ. ತೊಂಡೈಮಂಡಲ ರಾಜ್ಯ ಅನ್ನೋದರಲ್ಲಿ ಮೊದಲನೆಯದಾಗಿ ಏನಲ್ಲಿ ವಿಶೇಷವಾಗಿತ್ತು, ಆ ಜಾಗದ ವಿಶೇಷ ಏನು ಅಂತಂದರೆ, ಬರೀ ಸಾಧುಗಳು, ಸಂತರುಗಳು, ಶಿವಭಕ್ತರು ಈ ಜಾಗದಲ್ಲಿ ತುಂಬಿ ತುಳುಕಾಡ್ತಾ ಇದ್ದರು, ಈ ರಾಜ್ಯದಲ್ಲಿ ತುಂಬಿ ಇದ್ದರು. ಅದೊಂದು ಪ್ರಮುಖವಾದ ವಿಷಯ. ಆನಂತರ ಈ ಭೂಪ್ರದೇಶವನ್ನು ಯಾವುದಾದ್ರೂ ಅಂತ ತಗೊಂಡ್ರೆ, ಭೂಪ್ರದೇಶದಲ್ಲಿ ಬೆಟ್ಟಗುಡ್ಡಗಳು ಇರ್ತವೆ, ಕಾಡುಗಳು, ಗಿಡಮರಗಳು, ಸೊಂಪಾಗಿ ಬೆಳೆದಂಥ ವನದಲ್ಲಿ ಬೆಳೆಯುವಂಥ ಕಾಡು ಗಿಡಗಳೆಲ್ಲ ಇರ್ತಕ್ಕಂಥ ಪ್ರದೇಶಗಳಿರ್ತದೆ, ಸಮುದ್ರ ತೀರವಿರುತ್ತದೆ. ಎಲ್ಲನೂ ಒಂದೇ ರಾಜ್ಯದಲ್ಲಿ ಇರಬೇಕು ಅಂತಿಲ್ಲ. ಆಮೇಲೆ ಮರಳು ಪ್ರದೇಶಗಳು ಕೂಡ ಇರುತ್ತವೆ, ಒಂದು ಭೂಪ್ರದೇಶ ಅಂತ ತೆಗೆದುಕೊಂಡ್ರೆ. ಆದರೆ ಈ ತೊಂಡೈಮಂಡಲಂ ರಾಜ್ಯದಲ್ಲಿ ಈ ಎಲ್ಲ ವಿಧವಾದ ಪ್ರದೇಶಗಳು ಒಳಗೊಂಡಿದ್ವು ಅಂತ ಹೇಳ್ತಾರೆ. ಅಂದರೆ ಸಮುದ್ರ ತೀರವೂ ಇತ್ತು, ಬೆಟ್ಟ ಗುಡ್ಡಗಳ ಪ್ರದೇಶವೂ ಇತ್ತು, ಕಾಡು ಪ್ರದೇಶವೂ ಇತ್ತು. ಹೀಗೆ ಅವ್ರು ಹೇಳ್ತಾ ಇದ್ದಾರೆ. ಈ ಸಮುದ್ರ ತೀರದಲ್ಲಿದ್ದ ಪ್ರದೇಶಗಳು ಯಾವುದು ಅಂತಂದರೆ, ಈಗಿನ ಚೆನ್ನೈ ಇದೆಯಲ್ಲ, ಅದರ ಸಮೀಪ ಇರುವ ತಿರುವೊಟ್ರಿಯೂರು, ತಿರುವಾಣ್ಮಯೂರು, ತಿರುಮಯಿಲೈ, ಇದೆಲ್ಲ ಸಮುದ್ರ ತೀರದಲ್ಲಿದ್ದಂಥ ನಗರಗಳು, ಪ್ರದೇಶಗಳು ಅಂತ ಅಂದ್ಕೋಬಹುದು. ಬೆಟ್ಟಗುಡ್ಡಗಳು ಇಲ್ಲಿ ಇದ್ದವು ಅಂತಂದರೆ, ಬೆಟ್ಟಗುಡ್ಡಗಳಲ್ಲಿ ಪ್ರಸಿದ್ಧವಾಗಿ ಕಾಡಹಸ್ತಿ ಕಣ್ಣಪ್ಪನು ತನ್ನ ಚರಿತ್ರೆಯನ್ನು ತೋರ್ಪಡಿಸಿಕೊಟ್ಟ ಕ್ಷೇತ್ರವಾದ ಕಾಳಹಸ್ತಿ, ಆನಂತರ ತಿರುವಡೈಚಿರಂ ಅನ್ನುವ ಶಿವಕ್ಷೇತ್ರ, ತಿರುಕ್ಕಳುಕುಂಡ್ರಂ, ತಿರುಕ್ಕಳುಕುಂಡ್ರಂ ಅನ್ನುವುದು ಅದು ಬೆಟ್ಟ. ಸಾಕ್ಷಾತ್ ಪರಮೇಶ್ವರನೇ ವೇದ ಸ್ವರೂಪನಾಗಿರುವಂಥ ಸಾಕ್ಷಾತ್ ಪರಮೇಶ್ವರನು ಅಲ್ಲಿ ಇರುವಂತಹದ್ದು ಅಂತ ಪ್ರಸಿದ್ಧಿ. ಈ ಬೆಟ್ಟ ಪ್ರದೇಶಗಳಲ್ಲಿ ಈ ಊರುಗಳು ಇವೆ. ನಂತರ ಇನ್ನೂ ಊರುಗಳು ಯಾವುದು ಅಂತಂದರೆ, ತಿರುಮುಲ್ಲೈ ವಾಯಿಲ್, ತಿರುವೂರಾರ್, ಈ ರೀತಿ ಅನೇಕ ಪಟ್ಟಣಗಳು ಇಲ್ಲಿವೆ. ಅದಲ್ಲದೆ ಕಂಚಿ ಪಟ್ಟಣವೂ ಕೂಡ ಈಗ ಕೂಡ ದಿ ಸಿಟಿ ಆಫ್ ಟೆಂಪಲ್ಸ್ ಅಂತಲೇ ಪ್ರಸಿದ್ಧವಾಗಿದೆ. ಈ ಪ್ರದೇಶದಲ್ಲಿ ನದಿ ಒಂದು ಹರಿಬೇಕಲ್ಲ, ಕಂಚಿಗೆ ಬಂದರೆ ಇವಾಗ ಕಂಚಿ ರಾಜ್ಯದಲ್ಲಿ ಈ ಪ್ರದೇಶದ ರಾಜಧಾನಿಯಾಗಿತ್ತು. ಕಂಚಿನಲ್ಲಿ ಪಯಸ್ವಿನಿ ಅನ್ನುವ ನದಿ, ಈಗ ಅದನ್ನು ಪಾಲಾರ್ ಅಂತ ಹೇಳ್ತಾರೆ, ಅದು ಇಲ್ಲಿ ಸಮೀಪದಲ್ಲಿ ಹರಿಯುತ್ತಾ ಇತ್ತು. ಈ ಪಾಲಾರ್ ನದಿ ಬಗ್ಗೆ ಕೂಡ ಒಂದು ವಿಶೇಷವಾದ ಪ್ರತೀತಿ ಇದೆ. ಕಾಮಧೇನುವು ನಂದಿ ಬೆಟ್ಟದಲ್ಲಿ ಮೇಲೆ ಹೋಗಿ ತಾನು ಹಾಲು ಕರೆದ್ಲಂತೆ. ಆ ಹಾಲು ಹರಿದು ಹರಿದು ಪಯಸ್ವಿನಿ ನದಿಯಾಗಿ ಈ ಕಾಂಚೀಪುರಂ ಹತ್ರ ಬಂದಿದೆ. ಅಂದರೆ ಪಾಲಾರ್ ಆ ಹಾಲು ಹಾಲಿನ ನದಿ ಅಂತ ಅರ್ಥ. ಪಾಲಾರ್ ಅಂತಂದರೆ ಇದು ಇದಕ್ಕೆ ಪಯಸ್ವಿನಿ ಅಂತ ಮತ್ತೊಂದು ಹೆಸರು. ಇದು ಈ ಕಾಂಚೀಪುರದ ಹತ್ರನೇ ಬರುತ್ತೆ. ಇವೆಲ್ಲ ಈ ತೊಂಡೈಮಂಡಲ ರಾಜ್ಯಕ್ಕೆ ಸೇರಿದ ವಿವರಣೆ. ಇದೆಲ್ಲ ಸೇರಿನೇ ತೊಂಡೈಮಂಡಲ ರಾಜ್ಯ ಆಗಿರೋದು. ಇಲ್ಲಿ ಕಾಂಚೀಪುರವೇ ರಾಜಧಾನಿ. ಕಾಂಚಿನಲ್ಲಿ ಇನ್ನೇನು ವಿಶೇಷ ಅಂತಂದರೆ, ಕೈಲಾಸದಲ್ಲಿ ಒಮ್ಮೆ ಪಾರ್ವತಿಯು ಪರಮೇಶ್ವರನು ಸಂವಾದದಲ್ಲಿರುವಾಗ ಪಾರ್ವತಿ ಪರಮೇಶ್ವರನ ಕೇಳ್ತಾಳೆ, ಈಶ್ವರನೇ ಆಗಮಶಾಸ್ತ್ರಗಳು ಅವು ಹೇಗೆ, ಅದನ್ನು ಹೇಗೆ ನಾವು ಉಪಯೋಗಿಸ್ಬೋದು, ಸ್ವಲ್ಪ ವಿವರಣೆ ಕೊಡ್ತೀರಾ ಅಂತ ಕೇಳಿದಾಗ ಪರಮೇಶ್ವರನು ಬಹಳ ಪ್ರಸನ್ನನಾಗಿ ಪಾರ್ವತಿಗೆ ಅದರ ರಹಸ್ಯಗಳೇನು, ಆಗಮಶಾಸ್ತ್ರ ಅಂದರೆ ಏನು ಅದೆಲ್ಲ ಹೇಳಿ ಮತ್ತೂ ಒಂದು ವಾಕ್ಯವನ್ನು ಹೇಳ್ತಾರೆ. ಈ ಆಗಮಶಾಸ್ತ್ರಗಳ ಪ್ರಕಾರ ನನ್ನನ್ನು ಯಾರು ಪೂಜೆ ಮಾಡ್ತಾರೋ ಆ ಪೂಜೆಯಿಂದ ನಾನು ಪ್ರಸನ್ನನಾಗ್ತಾನೆ, ನನಗೆ ಬಹಳ ಇಷ್ಟ ಅದು ಅಂತ ಪಾರ್ವತಿಗೆ ಹೇಳ್ತಾರೆ. ಇದರಿಂದ ಪಾರ್ವತಿಗೆ ಒಂದು ಉತ್ತೇಜನ ಬರುತ್ತೆ, ನಾನು ಕೂಡ ಈ ರೀತಿ ಪೂಜೆ ಮಾಡಬೇಕಲ್ಲ, ಆಗಮಶಾಸ್ತ್ರ ರೀತಿಯ ಈಶ್ವರನ ಪೂಜೆ ಮಾಡಬೇಕಲ್ಲ ಅಂತ ಒಂದು ಆಸೆ ಉದ್ಭವಿಸುತ್ತೆ ಮನಸ್ಸಿನಲ್ಲಿ. ಆ ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ಆಗ ಪರಮೇಶ್ವರನು ಹೇಳ್ತಾನೆ, ನೀನು ಈ ಆಗಮಶಾಸ್ತ್ರದ ಪ್ರಕಾರ ಪೂಜೆ ಮಾಡಬೇಕಾದ್ರೆ ಭೂಲೋಕಕ್ಕೆ ಹೋಗು, ಅಲ್ಲಿ ಕಾಂಚೀಪುರಂ ಅಂತ ಒಂದು ಕಾಂಚೀಪುರಂ ಅಂತ ಒಂದು ಜಾಗವಿದೆ. ಆ ಜಾಗದಲ್ಲಿ ಗುರ್ತು ಏನು ಅಂತಂದರೆ ಒಂದೇ ಒಂದು ಮಾವಿನ ಮರವಿದೆ, ಆ ಮರದ ಹತ್ರ ನಾನು ಇರ್ತೇನೆ, ಅಲ್ಲಿ ನೀನು ಹೋಗಿ ಈ ತರಹ ನಿನಗೆ ಇಷ್ಟವಾಗಿ ನನ್ನನ್ನು ಕುರಿತು ಪೂಜೆ ಮಾಡಬಹುದು ಅಂತ ಅಪ್ಪಣೆ ಕೊಡಿಸ್ತಾರೆ. ಪಾರ್ವತಿ ಇದರಿಂದ ಬಹಳ ಸಂತೋಷವಾಗಿ ಕಾಮಾಕ್ಷಿ ಅನ್ನೋ ಹೆಸರಿನಿಂದ ಕಾಂಚೀಪುರದಲ್ಲಿ ಬಂದು ಆ ಮರದ ಕೆಳಗೆ ಕುಳಿತು ಈಶ್ವರನನ್ನು ಆಗಮ ರೀತಿಯ ಪೂಜೆ ಮಾಡ್ತಾಳೆ. ಪೂಜೆ ಇನ್ನೂ ಮುಗದೇ ಇರಲ್ಲ ಪೂರ್ತಿ, ಅಷ್ಟರೊಳಗೆ ಪರಮೇಶ್ವರನಿಗೆ ಏನು ಅರ್ಜೆಂಟ್ ಆಯಿತೋ ಬಂದುಬಿಟ್ರು, ಪ್ರತ್ಯಕ್ಷವಾಗಿಬಿಟ್ರು. ಪ್ರತ್ಯಕ್ಷ ಆಗಿ ಪಾರ್ವತಿನ ಕೇಳಿದ್ರು ಏನು ವರ ಬೇಕು ಅಂತ. ಪಾರ್ವತಿ ಏನು ವರ ಬೇಕು, ಪಾರ್ವತಿನೇ ವರ ಕೊಡುವಂಥ ಮಾತೆ. ಆಕೆ ಏನನ್ನು ಕೇಳಬೇಕು ಏನು ಕೇಳೋದಕ್ಕಿಲ್ಲ. ಆದರೆ ಪಾರ್ವತಿಯು ತನ್ನ ಮಕ್ಕಳಾದಂಥ ಭಕ್ತರಿಗೆ ಅನುಕೂಲವಾಗಬೇಕು ಅಂತ ಈ ವರವನ್ನು ಕೇಳಿದ್ರು. ಏನು ಅಂತಂದರೆ, ಈ ಪ್ರದೇಶದಲ್ಲಿ ಯಾರು ಎಂತಹ ತಪ್ಪನ್ನು ಮಾಡಿದರೂ ಕೂಡ, ಭಕ್ತರುಗಳೇ ಆಗಲಿ ಯಾರೇ ಆಗಲಿ ಎಂತಹ ತಪ್ಪನ್ನು ಮಾಡಿದರೂ ಕೂಡ ಇಲ್ಲಿರೋರಿಗೆ ಈ ನೀವು ಕೊಡುವ ವರವು ಆ ತಪ್ಪುಗಳನ್ನೆಲ್ಲ ಮನ್ನಾ ಮಾಡಿ ಅನುಗ್ರಹಿಸಬೇಕು, ಇದೇ ನಾನು ಕೇಳುವ ವರ ಅಂತ ಪಾರ್ವತಿ ಹೇಳುವಾಗ ಶಿವನಿಗೆ ಬಹಳ ಸಂತೋಷವಾಗುತ್ತೆ, ಆ ವರವನ್ನು ಕೊಡ್ತಾರೆ. ಅದರಿಂದಲೇ ಆದರೆ ಒಂದು ಎಕ್ಸೆಪ್ಷನ್ ಇಲ್ಲಿದೆ, ಶಿವ ಅಪರಾಧ ಮಾಡದವರಿಗೆ ಮನ್ನಣೆ ಇಲ್ಲ, ಮನ್ಸೋದಿಲ್ಲ, ಕ್ಷಮಾಪಣೆ ಇಲ್ಲ. ಮಿಕ್ಕವರೆಲ್ಲರಿಗೂ ಏನೇನು ತಪ್ಪು ಮಾಡಿದ್ರು ಎಂತಹ ತಪ್ಪು ಮಾಡಿದರೂ ಇಲ್ಲಿ ಕ್ಷಮಾಪಣೆ ಉಂಟು, ಭಗವದ ಅನುಗ್ರಹ ಉಂಟು ಅನ್ನುವ ವಿಚಾರ. ಸರಿ, ಈ ರೀತಿಯಾಗಿ ಕಾಂಚೀಪುರಂ ಕಾಂಚಿಯಲ್ಲಿ ಕಾಮಾಕ್ಷಿಯಾಗಿ ದೇವತೆ ನಮ್ಮ ಪಾರ್ವತಿ ಇಲ್ಲಿ ಬಂದು ಇದ್ದಾರೆ. ಈ ಊರಿನಲ್ಲಿ ಪರಮೇಶ್ವರನಿಗೆ ಏಕಾಂಬರನಾಥರು, ಏಕಾಂಬರೇಶ ನಾಯಕರ್ ಅಂತ ಈ ದೇವರ ಹೆಸರು, ಶಿವನ ಹೆಸರು. ಈ ಊರಿನಲ್ಲಿ ನಮ್ಮ ಕುರಿಪು ತೊಂಡರ್ ಅವರು ಅಗಸನಾಗಿ ಕೆಲಸ ಮಾಡ್ತಾಯಿದ್ರು. ಈ ಊರಿನಲ್ಲಿ ಅಗಸರುಗಳು ಕೂಡ ಅಷ್ಟು ಶ್ರದ್ಧೆ ಶಿವಭಕ್ತಿಯಿಂದ ಕೆಲಸ ಮಾಡ್ತಾಯಿದ್ದವರು ಅಂತ ನಂಬಬಹುದು. ಈ ರೀತಿ ಈ ಕುರಿಪು ತೊಂಡರವರು ಒಂದು ವ್ರತ ಏನು ಅಂತಂದರೆ, ಯಾರಾದರೂ ಶಿವಭಕ್ತರು ಬಂದರೆ ಅವರ ಮನಸ್ಸಿನಲ್ಲಿ ಏನಿದೆ, ಕುರಿಪು ಅಂದರೆ ಅದನ್ನು ಗುರಿ ಇಟ್ಟು ನೋಡುವುದು ಅನ್ನೋದು, ಕುರಿಪು ಮಾಡಿಕೊಂಡು ಅವ್ರಿಗೆ ಏನು ಅಗತ್ಯವಿದೆ ಅದನ್ನು ನೋಡಿಕೊಂಡು ಅವರ ಅಗತ್ಯವನ್ನು ಪೂರೈಸಿ ಮತ್ತು ಅವರ ಬಟ್ಟೆಗಳನ್ನು ಶುಭ್ರ ಮಾಡಿ ಕೊಡುವುದು, ಅವರಿಗೆ ಶುಭ್ರ ಮಾಡಿ ಹೋಗೋದು, ಮಡಿಸಿ ಕೊಡುವುದು, ಇದು ಅವರು ನಡೆಸ್ತಾ ಇದ್ದಂಥ ಸೇವೆ. ಈಶ್ವರನಿಗೆ ಈ ಸೇವೆ ಬಹಳ ಪ್ರೀತಿಯಾಯಿತು. ಇದುವರಿಗೆ ಒಂದು ಪರೀಕ್ಷೆ ಇಡಬೇಕು ಅಂತ ಹೇಳಿಬಿಟ್ಟು ಒಂದು ದಿವಸ ಏನು ಮಾಡಿದ್ರು, ಒಬ್ಬ ಶಿವಶರನಂತೆ ವೇಷ ಹಾಕ್ಕೊಂಡು ಬಂದರು ಅವರ ಎದುರಿಗೆ. ಆ ದಿವಸ ಇವರು ಕಾದಿದ್ದಾರೆ ಕಾದಿದ್ದಾರೆ ಈ ಗುರಿಪು ತೊಂಡರವರು, ಯಾರೂ ಬರಲಿಲ್ಲ. ಕೊನೆಗೆ ಇವರ ಕಣ್ಣಿಗೆ ಬಿದ್ದ ತಕ್ಷಣ ಅವ್ರಿಗೆ ಭಾಳ ಸಂತೋಷವಾಯಿತು. ಯಾಕೆಂದರೆ ಅವರು ಮೊದಲು ಶಿವಶರಣರನ್ನ ಬಟ್ಟೆಯನ್ನು ಒಗೆದು ನಂತರ ಬೇರೆಯವ್ರ ಬಟ್ಟೆಯನ್ನು ಒಗೀತಾ ಇದ್ದರು, ಮೊದಲು ಇದಾಗಬೇಕು. ಆವತ್ತು ಇವ್ರು ಬರೋದೇ ಲೇಟ್ ಆಗೋಯಿತು, ಬೇರೆಯವ್ರ ಬಟ್ಟೆ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಅದು ಅವ್ರ ವೃತ್ತಿ ಕೂಡ ಆಗಿತ್ತು. ಸರಿ, ಇವರನ್ನು ನೋಡಿದ ತಕ್ಷಣ ಈ ಶಿವಶರಣ ನೋಡಿದ ತಕ್ಷಣ ಕುರಿಪು ತೊಂಡವರಿಗೆ ಭಾಳ ಸಂತೋಷ ಆಗಿ, ಸ್ವಾಮಿ ನಿಮಗೆ ನಮಸ್ಕಾರ, ನಾನು ಈ ಥರ ಸೇವೆ ಮಾಡುವನು, ತಾವು ತಮ್ಮ ಬಟ್ಟೆ ಸ್ವಲ್ಪ ಮಲಿನವಾಗಿ ಇರುವ ಹಾಗೆ ಕಾಣ್ತದೆ, ಅದನ್ನು ಒಗೆದು ಕೊಡ್ತೀನಿ, ಆ ಸೌಭಾಗ್ಯವನ್ನು ನನಗೆ ಕೊಡಿ ಕರುಣಿಸಿ ಅಂತ ಕೇಳಿದ್ರು. ಅದಕ್ಕೆ ಈಶ್ವರನು ಬೇರೆ ವೇಷದಲ್ಲಿದ್ದಂಥ ಈಶ್ವರ ಹೇಳ್ದ, ಅಪ್ಪ ಬೇಡ, ನನ್ನ ಹತ್ರ ಇರೋದೇ ಇದೊಂದು ಬಟ್ಟೆ, ಇದನ್ನು ನಿನಗೆ ಕೊಟ್ಟುಬಿಟ್ಟು ಅದು ನಿನಗೆ ಒಗೆಯೋಕ್ಕಾಗದೆ ಅಥವಾ ಒಗೆದು ಒಣಗದೆ ಅದು ಸಾಲದಕ್ಕೆ ಮಳೆ ಬೇರೆ ಬರೋ ಥರ ಇದೆ, ನಾನು ಹೇಗಪ್ಪ ಬೇಡ ನಿನಗೆ ಜವಾಬ್ದಾರಿ ಬೇಡ ಅಂತ. ಇಲ್ಲ ಸ್ವಾಮಿ, ನಾನು ನನ್ನ ವ್ರತ ಅದು, ಅದು ಮಾಡಿದೆ, ನಾನು ಬೇರೆ ಕೆಲಸಕ್ಕೆ ಹೋಗೋಗಿಲ್ಲ, ದಯವಿಟ್ಟು ಕರುಣೆ ಮಾಡಿ ಕೊಡಿ ಅಂತ ಹೇಳಿ ಒತ್ತಾಯ ಮಾಡಿ ಅವರ ಬಟ್ಟೆನ ತೆಗೆದುಕೋತಾರೆ. ಆವಾಗ ಚೆನ್ನಾಗಿ ಬಿಸಿಲು ಕಾಯ್ತಾ ಇರುತ್ತೆ. ನೋಡಪ್ಪ ನಾನು ಹೇಳ್ತೀನಿ, ನಾನು ವಯಸ್ಸಾದವನು, ಚಳಿ ತಡೆಯಲಾರದೆ ಸ್ನಾನ ಮಾಡಿಬಿಟ್ಟು ಬಂದುಬಿಟ್ರೆ ನನಗೆ ಬಟ್ಟೆ ತಕ್ಷಣ ಬೇಕು, ಕಾದು ಬಟ್ಟೆ, ಹುಷಾರು ಅಂತ ಹೇಳಿಬಿಟ್ಟು ಹೊರಟೋದ್ರು. ಆವಾಗ ಚೆನ್ನಾಗಿ ಬಿಸಿಲಿತ್ತು, ಮಳೆ ಬರೋ ಥರ ಇರಲಿಲ್ಲ, ಇವರು ಬಟ್ಟೆಯನ್ನು ತಗೊಂಡು ಹೋದರು. ಅವರು ಸ್ನಾನಕ್ಕೆ ಅಂತ ನದಿ ಕಡೆ ಹೋದರು, ಮತ್ತೆ ವಾಪಸ್ ಬರೋದ್ರೊಳಗೆ ಇಲ್ಲೇನಾಯಿತು, ಆ ಕಡೆ ಇವರು ಹೋದ ತಕ್ಷಣ ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು, ಮೋಡ ಮುಚ್ಕೊಂಡ್ಬಿಟ್ರು, ಬಿಸಿಲೇನಿಲ್ಲ, ಇವರು ಬಟ್ಟೆನ ನೆನೆಸ್ಬಿಟ್ರು, ನೆನೆಸ್ಬಿಟ್ರೆ ಅದು ಒಣಗೋ ತರಹವೇ ಇಲ್ಲ ಅದು. ಅಯ್ಯೋ ಇನ್ನೇನು ಮಾಡಲಿ, ಅವರು ಬಂದು ಬಟ್ಟೆ ಕೇಳಿದ್ರೆ ಅವ್ರು ಹೇಳಿದ ಹಾಗೆ ಆಗೋಯ್ತಲ್ಲ, ಮಳೆನೂ ಬಂದುಬಿಡ್ತು, ಇನ್ನು ನಾನು ಹೇಗೆ ಅವ್ರಿಗೆ ಮುಖ ತೋರಿಸ್ಲಿ, ಹೇಗೆ ಏನಂತ ಜವಾಬ್ ಕೊಡಲಿ ಅಂತ ಭಯಪಟ್ಟುಬಿಟ್ರು, ತುಂಬ ಭಯಪಟ್ಟರು. ಆ ಸಮಯಕ್ಕೆ ಸರಿಯಾಗಿ ಅವರು ಬರೋದನ್ನು ನೋಡಿದ್ರು, ಬಟ್ಟೆ ಕೇಳೋದಕ್ಕೆ ನಡುಗ್ತಾ ಇದ್ದಾರೆ ಅವರು, ಬರ್ತಾ ಚಳಿನಲ್ಲಿ ನಡುಗ್ತಾ ಬರ್ತಾ ಇದ್ದಾರೆ. ಇವರು ನೋಡಿದ್ರು, ಓಹೋ ನಾನು ಶಿವಾಪರಾಧವನ್ನು ಮಾಡಿದಾಗ ಹೋಯಿತು, ಅವರನ್ನು ಕಷ್ಟಕ್ಕೆ, ಅವರ ಹಿಂಸೆಗೆ, ಮನಸ್ಸಿಗೆ, ಶರೀರಕ್ಕೆ ಒಂದು ಹಿಂಸೆಯನ್ನು ಮಾಡುವಂಥ ಅವನಾಗ್ಬಿಟ್ಟೆ, ಬಟ್ಟೆ ಕೊಡೋಕ್ಕಾಗ್ತಾಯಿಲ್ಲ, ಮಳೆಯಲ್ಲಿ ನಂದುಬಿಟ್ಟಿದೆ ಅಂತ ಹೇಳಿಬಿಟ್ಟು ತಾವೇನು ಮಾಡಿದ್ರು, ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿ, ಅಪ್ಪ ಈಶ್ವರ ನಾನು ಈ ಸೇವೆ ಮಾಡ್ತಾಯಿದ್ರೆ ಅದಕ್ಕೆ ಕೂಡ ಈ ಥರ ವಿಘ್ನವಾಯಿತು, ಇವತ್ತು ನಾನು ಯಾವ ಶಿವಶರಣರಿಗೂ ಕೂಡ ತೊಂದರೆ ಯಾವ ವಿಧದಲ್ಲೂ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಇವಾಗ ನಾನು ಈ ಬಟ್ಟೆಯನ್ನು ಕೊಡೋಕ್ಕಾಗೋದ್ರಿಂದ ಅವರಿಗೆ ಹಿಂಸೆ ಆಗುತ್ತೆ, ನಾನಿನ್ನು ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ, ನನ್ನ ಪ್ರಾಣತ್ಯಾಗವನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟು ಆ ಬಟ್ಟೆ ಒಗೀತಾ ಇದ್ರಲ್ಲ ಆ ಕಲ್ಲಿಗೇನೆ ತಮ್ಮ ತಲೆಯನ್ನು ಇಟ್ಕೊಂಡು ಚಚ್ಚಿಕೊಂಡ್ರು. ಚಚ್ಚಿಕೊಂಡ್ರೆ ಏನು ಇನ್ನೇನು ರಕ್ತ ಎಲ್ಲ ಬರೋಕ್ಕೆ ಶುರು ಆಗಿದೆ. ಆವಾಗ ಒಂದು ಕೈ ತಡೆಯಿತು ಅವರನ್ನು, ನೋಡಿದ್ರೆ ಪರಮೇಶ್ವರ ಸಾಕ್ಷಾತ್ತಾಗಿ, ಅಪ್ಪ ನಿನ್ನ ಭಕ್ತಿ ಬಹಳ ಒಳ್ಳೆಯದು, ನೀನು ಶಿವಶರಣರಿಗೆ ನಡೆಸ್ತಕ್ಕಂಥ ಸೇವೆ ಇದೆಯಲ್ಲ ಬಹಳ ಅತ್ಯುತ್ತಮವಾದ ಸೇವೆ, ನೀನು ಹೀಗೆ ಮಾಡಬೇಡ, ನನ್ನಲ್ಲಿ ನೀನು ಬಂದುಬಿಡ್ತೀಯ ಅಂತ ಹೇಳಿ ಪರಮೇಶ್ವರನವರಿಗೆ ದರ್ಶನ ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿದರು ಅನ್ನೋದು ಈ ಚರಿತ್ರೆಯಲ್ಲಿ ನಮಗೆ ತಿಳಿದು ಬರುತ್ತೆ. ಒಂದು ವ್ರತ ಅಂತ ಹೇಳಿ ಇವರು ಶಿವಭಕ್ತರಿಗೆ ಸೇವೆ ಮಾಡಬೇಕು ಅಂತಂದರೆ ಇವರು ಎಷ್ಟು ಮಟ್ಟಿಗೆ ಮಗ್ನರಾಗಿದ್ದರು, ಅದು ನಡೆಯದಿದ್ದರೆ ಪ್ರಾಣವನ್ನೇ ಕೂಡ ತ್ಯಾಗ ಮಾಡೋಕ್ಕೆ ಸಿದ್ಧರಾಗಿರ್ತಾರೆ. ಇವರ ಭಕ್ತಿಯೆಲ್ಲ ಬಹಳ ಅತ್ಯುತ್ತಮವಾದುದು, ಅತ್ಯುನ್ನತವಾದುದು. ಹೀಗೆ ಇವರ ಚರಿತ್ರೆ ಮುಗಿಯುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನಾನು ಹೇಳಲೇಬೇಕು. ಗೋವಿಂದಪುರಂ ಬಾಲಾಜಿ ಭಾಗವತರ್ ಅನ್ನುವರು ಈ ಪೆರಿಯ ಪುರಾಣಂ ಬಗ್ಗೆ, ಕುರಿಪ್ಪು ತೊಂಡನಾಯನಾರವರ ಬಗ್ಗೆ ಉಪನ್ಯಾಸವನ್ನು ಕೊಟ್ಟಿದ್ದಾರೆ ತಮಿಳಿನಲ್ಲಿ. ಅದು ಅದರಲ್ಲಿ ಕಾಂಚೀಪುರಂ ಬಗ್ಗೆ, ತೊಂಡೈ ಮಂಡಲ ರಾಜ್ಯದ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಆ ವಿವರಣೆಯಿಂದ ಕೆಲವು ವಿಷಯಗಳನ್ನು ನಾನು ಸಂಗ್ರಹಿಸಿಕೊಂಡು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ಹೀಗೆ ಅವರ ಭಾಷಣದಿಂದ ತೆಗೆದುಕೊಂಡ ವಿಷಯಕ್ಕಾಗಿ, ಸಂಗ್ರಹಿಸಿದ್ದಕ್ಕಾಗಿ ಅವರಿಗೆ ನಾನು ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸುವುದಕ್ಕೆ ಬದ್ಧನಾಗಿದ್ದೇನೆ, ಸಮರ್ಪಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ವರುಥ್ಯಾಃ ವಸುರಗ್ನಿರ್ವಸುಶ್ರವ ಅಚ್ಛಾ ನಕ್ಷಿದ್ಯುಮತ್ತಾಮಗ್ರಯಿಂದ ಆಹ ತಂತ್ವ ಆಶೋಚಿಷ್ಠದಿ ದಿವಸ್ ಸುಮ್ನಾಯ ನೂನಮೀಮಹೇ ಸಖಿಭ್ಯಃ ಸನೋ ಬೋಧಿಶ್ರುಧೀಹ ವಾಮುರುಷ್ಯಾನೋ ಅಘಾಯತಃ ಸಾಮಸ್ಮಾತ್ ಇಲ ಏಹ್ಯದೀತ ಏಹಿ ಕಾಮ್ಯ ಏಹಿ ಮಜೀವಃ ಕಾಮಧರಾನಂ ಭೂಯಾತ್ ಸೋಮಾನಗ್ಸ್ವರಾನಂ ಗೃಣಿಹಿ ಬ್ರಹ್ಮನಸ್ಪತೇ ಕಕ್ಷೀವಂತಂಯ ಔಷಿಜಃ ಯೋ ರೇವಾನ್ಯೋ ಆಮೀವಃ ವಾಸುವಿತ್ಪುಷ್ಟಿವರ್ಧಾನಃ ಸನಸ್ಸಿ ಶಕ್ತು ಯಸ್ತುರಃ ಮಾನಶ್ಯಗ್ಯಸೋ ಅರಾರುಷೋ ಧೂರ್ತಿಃ ಪ್ರಣಂ ಮರ್ತ್ಯಸ್ಯ ರಕ್ಷಾ ಆನೋ ಬ್ರಹ್ಮನಸ್ಪತೇ ಮಹಿತ್ರೀ ನಾಮವೋ ಅಸ್ತು ದ್ಯುಕ್ಷಂ ಮಿತ್ರಸ್ಯಾರ್ಯಂ ನಃ ದುರಾಧರ್ಷಂ ವರುಣಸ್ಯ ನಹಿ ತೇಷಾ ಮಮಚನನಾಧ್ವಾಸು ವಾರಣೇಷು ಈಶೇ ರಿಪುರಘಶಗ್ಯಸಃ ತೇಹಿ ಪುತ್ರಾಸೋ ಅದಿತೇಃ ಪ್ರಜೀವಸೇ ಮರ್ತ್ಯಾಯ ಜ್ಯೋತಿರ್ಯಚ್ಛಂತ್ಯಜಸ್ರಂ ಕದಾಚನ ಸ್ತರೀರಾಸಿನೇಂದ್ರಾಶಶ್ಚಸಿ ದಾಶುಷೇ.

ಸುಖೀನ ವೃತ್ತೇರಭಿಜಾತ ಸ್ಯೇವ ಮನೇ ಗ್ರಹೀತೃಗ್ರಹಣಗ್ರಾಹ್ಯೇಷು ತತ್ಸ್ಥತಂಜನತಾ ಸಮಾಪತ್ತಿ ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈಃ ಸಂಕೀರ್ಣಾ ಸವಿತರ್ಕ ಸಮಾಪತ್ತಿ ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯೇವಾರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ ಏತಯಾ ಏವ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ ಸೂಕ್ಷ್ಮ ವಿಷಯತ್ವಂ ಚ ಲಿಂಗ ಪರ್ಯವಸಾನಂ ತ ಏವ ಸಬೀಜ ಸಮಾಧಿ.

ಸದ್ಯಃ ಗೌರಿ ಭರ್ತ ಗಣೇಶ್ವರಃ ಅಷ್ಟಮೂರ್ತಿರ್ವಿಶ್ವಮೂರ್ತಿಃ ತ್ರಿವರ್ಗಸ್ವರ್ಗಸಾಧನಃ ಜ್ಞಾನಗಮ್ಯೋ ದೃಢಪ್ರಜ್ಞಃ ದೇವದೇವಸ್ತ್ರಿಲೋಚನಃ ವಾಮದೇವೋ ಮಹಾದೇವಃ ಪಟುಃ ಪರಿವೃಢೋ ದೃಢಃ ವಿಶ್ವರೂಪೋ ವಿರೂಪಾಕ್ಷಃ ವಾಗೀಶಶುಚಿಸತ್ತಮಃ ಸರ್ವಪ್ರಮಾಣಸಂವಾದಿ ವೃಷಾಂಕೋ ವೃಷವಾಹನಃ ಈಶಃ ಪಿನಾಕೀ ಖಟ್ವಾಂಗಿ ಚಿತ್ರವೇಷಶ್ಚಿರಂತನಃ ತಮೋಹರೋ ಮಹಾಯೋಗಿ ಗೋಪ್ತಾ ಬ್ರಹ್ಮಚಧೂರ್ಜಟಿಃ ಕಾಲಕಾಲಃ ಕೃತ್ತಿವಾಸಾಃ ಸುಭಗಃ ಪ್ರಣವಾತ್ಮಕಃ ಉನ್ನದ್ರಃ ಪುರುಷೋ ಜುಷ್ಯಃ ದುರ್ವಾಸಾಃ ಪುರಶಾಸನಃ ದಿವ್ಯಾಯುಧಸ್ಕಂದಗುರುಃ ಪರಮೇಷ್ಠೀ ಪರಾತ್ಪರಃ ಅನಾದಿಮಧ್ಯನಿಧನಃ ಗಿರೀಶೋ ಗಿರಿಜಾಧವಃ ಕುಬೇರಬಂಧುಶ್ರೀಕಂಠಃ ಲೋಕವರ್ಣೋತ್ತಮೋ ಮೃದುಃ ಸಮಾಧಿವೇದ್ಯಃ ಕೋದಂಡೀ ನೀಲಕಂಠಃ ಪರಸ್ವಧೀಃ ವಿಶಾಲಾಕ್ಷೋ ಮೃಗವ್ಯಾಧಃ ಸುರೇಶ ಸೂರ್ಯತಾಪನಃ ಧರ್ಮಧಾಮ ಕ್ಷಮಾಕ್ಷೇತ್ರಂ ಭಗವಾನ್ ಭಗನೇತ್ರಭಿತ್ ಉಗ್ರಃ ಪಶುಪತಿಸ್ತಾರ್ಕ್ಷ್ಯಃ ಪ್ರಿಯಭಕ್ತಃ ಪರಂತಪಃ ದಾತಾದಯಾಕರೋ ದಕ್ಷಃ ಕರ್ಮಂದೀ ಕಾಮಶಾಸನಃ ಶ್ಮಶಾನನಿಲಯಃ ಸೂಕ್ಷ್ಮಃ ಶ್ಮಶಾನಸ್ಥೋ ಮಹೇಶ್ವರಃ ಲೋಕಕರ್ತಾ ಮೃಗಪತಿಃ ಮಹಾಕರ್ತಾ ಮಹೌಷಧಿಃ ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯಃ ಪುರಾತನಃ ನೀತಿಃ ಸುನೀತಿಃ ಶುದ್ಧಾತ್ಮಾ ಸೋಮಃ ಸೋಮರತಃ ಸುಖೀ ಸೋಮಪೋಮೃತಪಃ ಸೌಮ್ಯಃ ಮಹಾತೇಜಃ ಮಹಾದ್ಯುತಿಃ ತೇಜೋಮಯೋ ಮೃತಮಯೋನ್ನಮಯಶ್ಚ ಸುಧಾಪತಿಃ ಅಜಾತಶತ್ರುರಾಲೋಕಃ ಸಂಭಾವ್ಯೋ ಹವ್ಯವಾಹನಃ ಲೋಕಕಾರೋ ವೇದಕರಃ ಸೂತ್ರಕಾರಃ ಸನಾತನಃ ಮಹರ್ಷಿಃ ಕಪಿಲಾಚಾರ್ಯಃ ವಿಶ್ವದೀಪ್ತಿಸ್ತ್ರಿಲೋಚನಃ ಪಿನಾಕಪಾಣಿರ್ಭೂದೇವಃ ಸ್ವಸ್ತಿದಸ್ವಸ್ತಿಕೃತ್ಸುಧೀಃ ಧಾತೃಧಾಮಧಾಮಕರಃ ಸರ್ವಗಸ್ಸರ್ವಗೋಚರಃ ಬ್ರಹ್ಮಸೃಗ್ವಿಶ್ವಸೃಗ್ಸರ್ಗಃ ಕರ್ಣಿಕಾರಃ ಪ್ರಿಯಃ ಕವಿಃ ಶಾಖೋ ವಿಶಾಖೋ ಗೋಶಾಖಃ ಶಿವೋಭಿಷಗನುತ್ತಮಃ ಗಂಗಾಪ್ಲವೋದಕೋ ಭವ್ಯಃ ಪುಷ್ಕಲಸ್ಥಪತಿಸ್ಥಿರಃ ವಿಜಿತಾತ್ಮಾ ವಿಧೇಯಾತ್ಮಾ ಭೂತವಾಹನಸಾರಥಿಃ ಸಗಣೋ ಗಣಕಾಯಶ್ಚ ಸುಕೀರ್ತಿಶ್ಚಿನ್ನ ಸಂಶಯಃ ಕಾಮದೇವಃ ಕಾಮಪಾಲಃ ಭಸ್ಮೋದ್ಧೂಲಿತ ವಿಗ್ರಹಃ ಭಸ್ಮಪ್ರಿಯೋ ಭಸ್ಮಶಾಯಿ ಕಾಮೀಕಾಂತಃ ಕೃತಾಗಮಃ ಸಮಾವರ್ತೋ ನಿವೃತ್ತಾತ್ಮ ಧರ್ಮಪುಂಜಃ ಸದಾಶಿವಃ ಅಕಲ್ಮಷಶ್ಚ ಪುಣ್ಯಾತ್ಮ ಚತುರ್ಬಾಹುರ್ದುರಾಸದಃ ದುರ್ಲಭೋ ದುರ್ಗಮೋ ದುರ್ಗಃ ಸರ್ವಾಯುಧವಿಶಾರದಃ ಅಧ್ಯಾತ್ಮಯೋಗನಿಲಯಃ ಸುತಂತುಸ್ತಂತುವರ್ಧನಃ ಶುಭಾಂಗೋ ಲೋಕಸಾರಂಗಃ ಜಗದೀಶೋ ಜನಾರ್ದನಃ ಭಸ್ಮಶುದ್ಧಿಕರೋ ಮೇರುಃ ಓಜಸ್ವೀ ಶುದ್ಧವಿಗ್ರಹಃ ಅಸಾಧ್ಯಃ ಸಾಧುಸಾಧ್ಯಶ್ಚ ಭೃತ್ಯಮರ್ಕಟರೂಪಧೃಕ್ ಹಿರಣ್ಯರೇತಃ ಪೌರಾಣಃ ರಿಪುಜೀವಹರೋ ಬಲೀ ಮಹಾಹೃದೋ ಮಹಾಗರ್ತಃ ಸಿದ್ಧೋ ವೃಂದಾರವಂದಿತಃ ವ್ಯಾಘ್ರಚರ್ಮಾಂಬರೋ ವ್ಯಾಲಿ ಮಹಾಭೂತೋ ಮಹಾನಿ

ಸ್ರವಾಹ ಆತ್ಮಭೂರ ನಿರುದ್ಧೋತ್ರಿಹಿ ಜ್ಞಾನಮೂರ್ತಿರ್ಮಹಾಯಶಾಹ ಲೋಕವೀರಾಗ್ರಣೀರ್ವೀರಃ ಚಂಡ ಸತ್ಯಪರಾಕ್ರಮಃ ವ್ಯಾಲಕಲ್ಪೋ ಮಹಾಕಲ್ಪಃ ಕಲ್ಪವೃಕ್ಷಃ ಕಲಾಧರಃ ಅಲಂಕರಿಷ್ಣುರಚಲಃ ರೋಚಿಷ್ಣುರ್ವಿಕ್ರಮೋನ್ನತಃ ಆಯುಶಬ್ದಪತಿರ್ವಾಗ್ಮಿ ಪ್ಲವನಶಿಖಿಸಾರಥಿಃ ಅಸಂಸೃಷ್ಟೋತಿಥಿಶತ್ರುಃ ಪ್ರಮಾಥೀ ಪಾದಪಾಸನಃ ವಸುಶ್ರವಾಕವ್ಯವಾಹಃ ಪ್ರತಪ್ತೋ ವಿಶ್ವಭೋಜನಃ ಜಪ್ಯೋ ಜರಾದಿಶಮನಃ ಲೋಹಿತಶ್ಚ ತನೂನಪಾತ್ ಪೃಷದಶ್ವೋ ನಭೋ ಯೋನಿಃ ಸುಪ್ರತೀಕಸ್ತಮಿಸ್ರಃ ನಿದಾಘಸ್ತಪನೋ ಮೇಘಭಕ್ಷಃ ಪರಪುರಂಜಯಃ ಸುಖಾನಿಲಸ್ಸು ನಿಷ್ಪನ್ನಃ ಸುರಭಿಶಿಶಿರಾತ್ಮಕಃ ವಸಂತೋ ಮಾಧವೋ ಗ್ರೀಷ್ಮಃ ನಭಸ್ಯೋ ಬೀಜವಾಹನಃ ಅಂಗಿರಾ ಗುರುರಾತ್ರೇಯಃ ವಿಮಲೋ ವಿಶ್ವಪಾವನಃ ಪಾವನಃ ಪುರಜಿಚ್ಛಕ್ರಃ ತ್ರೈವಿದ್ಯೋ ನವವಾರಣಃ ಮನೋಬುದ್ಧಿರಹಂಕಾರಃ ಕ್ಷೇತ್ರಜ್ಞಃ ಕ್ಷೇತ್ರಪಾಲಕಃ ಜಮದಗ್ನಿರ್ಬಲನಿಧಿಃ ವಿಗಾಲೋ ವಿಶ್ವಗಾಲವಃ ಅಘೋರೋನುತ್ತರೋ ಯಜ್ಞಃ ಶ್ರೇಯೋ ನಿಶ್ರೇಯಸಪ್ರದಃ ಶೈಲೋ ಗಗನಕುಂದಾಭಃ ದಾನವಾರಿರರಿಂದಮಃ ಚಾಮುಂಡೋ ಜನಕಶ್ಚಾರುಃ ನಿಶಲ್ಯೋ ಲೋಕಶಲ್ಯಧೃಕ್ ಚತುರ್ವೇದಶ್ಚತುರ್ಭಾವಃ ಚತುರಶ್ಚತುರಪ್ರಿಯಃ ಆಮ್ನಾಯೋಥ ಸಮಾಮ್ನಾಯಃ ತೀರ್ಥದೇವ ಶಿವಾಲಯಃ ಬಹುರೂಪೋ ಮಹಾರೂಪಃ ಸರ್ವರೂಪಶ್ಚರಾಚರಃ ನ್ಯಾಯ ನಿರ್ಮಾಯಕೋ ನೇಯಃ ನ್ಯಾಯಗಮ್ಯೋ ನಿರಂಜನಃ ಸಹಸ್ರಮೂರ್ಧಾ ದೇವೇಂದ್ರಃ ಸರ್ವಶಸ್ತ್ರಪ್ರಭಂಜನಃ ಮುಂಡೀ ವಿರೂಪೋ ವಿಕೃತಃ ದಂಡೀನಾದೀ ಗುಣೋತ್ತಮಃ ಪಿಂಗಲಾಕ್ಷೋ ಹಿ ಬಹ್ವಕ್ಷಃ ನೀಲಗ್ರೀವೋ ನಿರಾಮಯಃ ಸಹಸ್ರಬಾಹುಃ ಸರ್ವೇಶಃ ಶರಣ್ಯಃ ಸರ್ವಲೋಕಧೃಕ್ ಪದ್ಮಾಸನಃ ಪರಂ ಜ್ಯೋತಿಃ ಪಾರಂಪರ್ಯಫಲಪ್ರದಃ ಪದ್ಮಗರ್ಭೋ ಮಹಾಗರ್ಭಃ ವಿಶ್ವಗರ್ಭೋ ವಿಚಕ್ಷಣಃ ಪರಾವರಜ್ಞೋ ವರದಃ ಹಿರಣ್ಯಶ್ಚ ಮಹಾಸ್ವನಃ ದೇವಾಸುರಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಿತ್ರಃ ದೇವಾಸುರ ಮಹೇಶ್ವರಃ ದೇವಾಸುರೇಶ್ವರೋ ದಿವ್ಯಃ ದೇವಾಸುರ ಮಹಾಶ್ರಯಃ ದೇವದೇವೋ ನಯೋಚಿಂತ್ಯಃ ದೇವತಾತ್ಮಾತ್ಮಸಂಭವಃ ಸದ್ಯೋ ಮಹಾಸುರವ್ಯಾಧಃ ದೇವಸಿಂಹೋ ದಿವಾಕರಃ ವಿಬುಧಾಮಚರಶ್ರೇಷ್ಠಃ ಸರ್ವದೇವೋತ್ತಮೋತ್ತಮಃ ಶಿವಜ್ಞಾನರತಶ್ರೀಮಾನ್ ಶಿಖೀಶ್ರೀಪರ್ವತಪ್ರಿಯಃ ವಜ್ರಹಸ್ತಸಿದ್ಧಖಡ್ಗಃ ನರಸಿಂಹನಿಪಾತನಃ ಬ್ರಹ್ಮಚಾರೀ ಲೋಕಚಾರೀ ಧರ್ಮಚಾರೀ ಧನಾಧಿಪಃ ನಂದೀನಂದೀಶ್ವರೋನಂತಃ ನಗ್ನವ್ರತಧರಶುಚಿಃ ಲಿಂಗಾಧ್ಯಕ್ಷಸುರಾಧ್ಯಕ್ಷಃ ಯುಗಾಧ್ಯಕ್ಷೋ ಯುಗಾಪಃ ಸ್ವಧಾಮಾ ಸ್ವಗತಸ್ವರ್ಗೀ ಸ್ವರಸ್ವರಮಯಸ್ವನಃ ಬಾಣಾಧ್ಯಕ್ಷೋ ಬೀಜಕರ್ತ ಕರ್ಮಕೃದ್ಧರ್ಮಸಂಭವಃ ದಂಭೋಲೋಭೋಥ ವೈಶಂಭುಃ ಸರ್ವಭೂತಮಹೇಶ್ವರಃ ಶ್ಮಶಾನನಿಲಯಸ್ತ್ರ್ಯಕ್ಷಃ ಸತುರಪ್ರತಿಮಾಕೃತಿಃ ಲೋಕೋತ್ತರಸ್ಫುಟೋ ಲೋಕಃ ತ್ರ್ಯಂಬಕೋ ನಾಗಭೂಷಣಃ ಅಂಧಕಾರಿರ್ಮಖದ್ವೇಷೀ ವಿಷ್ಣುಕಂಧರಪಾತನಃ ಹೀನದೋಷೋಕ್ಷಯಗುಣಃ ದಕ್ಷಾರಿಃ ಪೂಷದಂತಭಿತ್ ಪೂರ್ಣಃ ಪೂರಯಿತಾ ಪುಣ್ಯಃ ಸುಕುಮಾರಸ್ಸುಲೋಚನಃ
सन्मार्गपः प्रियो धूर्तः पुण्यकीर्तिरनामयः मनोजवस्तीर्थकरः जटिलो नियमेश्वरः जीवितान्तकरो नित्यः वसुरेतावसुप्रदः सद्गतिः सिद्धिदः सिद्धिः सज्जातिः खलकण्टकः कलाधरो महाकालभूतः सत्यपरायणः लोकलावण्यकर्ता च लोकोत्तरसुखालयः चन्द्रसञ्जीवनः शास्ता लोकग्राहो महाधिपः लोकबन्धुर्लोकनाथः कृतज्ञः कृतिभूषितः अनपायोऽक्षरः कान्तः सर्वशस्त्रभृतांवरः तेजोमयो श्रुतिधरः लोकमानी घृणार्णवः शुचिस्मितः प्रसन्नात्मा यजेयो दुरतिक्रमः ज्योतिर्मयो जगन्नाथः निराकारो जलेश्वरः तुम्बवीणो महाकायः विशोकशोकनाशनः त्रिलोकपस्त्रिलोकेशः सर्वशुद्धिरधोक्षजः अव्यक्तलक्षणो देवः व्यक्तोऽव्यक्तो विशाम्पतिः परशिवो वसुर्नासासारो मानधरो यमः ब्रह्मा विष्णुः प्रजापालः हंसो हंसगतिर्वयः वेधा विधाता धाता च स्रष्टा हर्ता चतुर्मुखः कैलासशिखरावासी सर्वावासी सदा गतिः हिरण्यगर्भो द्रुहिणः भूतपालोऽथ भूपतिः

0: நமசிவாய. யூ ஆர் லிஸ்னிங் டு சைவம் .org ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் .org. ஓம் நமசிவாய.
1: ஓம் நமசிவாய. டியர் லிசனர்ஸ் ஆஃப் சைவம் .org, யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் திருக்குறிப்பு தொண்டர் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. எல்லா வீக்ஷக மகனியரிகோ நமஸ்கார. ஈ தின ஈ வீடியோதல்லி திருக்குறிப்பு தொண்டர் நாயனார் இவர பக்கே ஹேளபேக்கு அந்த அபேக்ஷை படுத்தா இதீனி. சுந்தரமூர்த்தி நாயனார் அவரு திருக்குறிப்பு தொண்டர் தம் அடியார்க்கும் அடியேன் அந்த விவரணை கொட்டிதாரு. இதர அர்த்தம் ஏன் அந்தந்தே, ஈ குறிப்பு தொண்டர் அவர்கள சேவக்கரைய நானும் சேவக்கணும் தாசனும் அந்த அர்த்தம். ஈ குறிப்பு தொண்டர் அனுபவரு தொண்டை மண்டலம் ராஜ்யத காஞ்சிபுரம் நல்லி வாசவாகிதவரு. விருத்தியல்லி அகசரு, ಬಟ್ಟೆ ಒಗೆಯೋರು, ಬಟ್ಟೆ ಒಗೆದು ಮಡಿ ಮಾಡಿಕೊಡೋರು. ಆಗೆಲ್ಲ ಬಟ್ಟೆ ಮಡಿ ಮಾಡೋದಕ್ಕೆ, ಒಗೆಯೋದಕ್ಕೆ, ಕೊಳೆ ತೆಗೆಯೋದಕ್ಕೆ ಈ ತರಹ ಸೋಪು ಅಂಥದ್ದು ಏನು ಇರಲಿಲ್ಲ. ಒಂದು ತರಹ ಬಿಳಿಯ ಮಣ್ಣು ಇತ್ತು. ಆ ಬಿಳಿಯ ಮಣ್ಣನ್ನು ಬಟ್ಟೆ ಜೊತೆಯಲ್ಲಿ ಸೇರಿಸಿ ಕಸಕಿದರೆ ಬಟ್ಟೆ ಶುಭ್ರವಾಗಿ ಬೆಳ್ಳಗಾಗೋಗ್ಬಿಡೋದು. ಈ ರೀತಿ ಶುಭ್ರ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಈ ಕಾಂಚೀಪುರಂ ತೊಂಡೈಮಂಡಲ ರಾಜ್ಯ ಇದರ ಬಗ್ಗೆ ಶೇರ್ಕಿಯಾರವರು, ಶೇರ್ಕಿಯಾರ ಯಾರು ಅಂತಂದರೆ ಈ ಪೆರಿಯ ಪುರಾಣವನ್ನು ವಿಷದವಾಗಿ ಬರೆದವರು. ಸುಂದರಮೂರ್ತಿಯವರು ಹೇಳಿದ ಒಂದೊಂದು ಸಾಲಿನನ್ನು ವಿಷದವಾಗಿ ವಿಸ್ತಾರವಾಗಿ ಬರೆದ ಮಹನೀಯರು. ಈ ಶೇರ್ಕಿಯಾರವರು ಇವರ ಚರಿತ್ರೆಯನ್ನು ವಿವರಿಸುವಾಗ ಹೆಚ್ಚಾಗಿ ಈ ತೊಂಡೈಮಂಡಲ ರಾಜ್ಯ ಕಾಂಚೀಪುರದ ವಿಷಯವನ್ನು ಹೆಚ್ಚಾಗಿ ಹೇಳಿದ್ದಾರೆ. ಅಂದರೆ 18 ಪದ್ಯಗಳನ್ನು ಮಾತ್ರ ಕುರಿಪು ತೊಂಡರವರಿಗೆ ಮೀಸಲಾಗಿಟ್ಟು ಮತ್ತು 110 ಪದ್ಯಗಳನ್ನು ಈ ರಾಜ್ಯವನ್ನು ವಿವರಿಸೋಕ್ಕೆ, ಕಾಂಚೀಪುರಂ ತೊಂಡೈಮಂಡಲ ರಾಜ್ಯ ಇದನ್ನು ವಿವರಿಸೋಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಈ ರಾಜ್ಯಕ್ಕೆ. ಆದ್ದರಿಂದ ಈ ತೊಂಡೈಮಂಡಲ ರಾಜ್ಯದ ವಿಶೇಷವೇನು ಅನ್ನೋದು ಇಲ್ಲಿ ಹೇಳಬೇಕಾದ ಅಗತ್ಯವಿದೆ. ತೊಂಡೈಮಂಡಲ ರಾಜ್ಯ ಅನ್ನೋದರಲ್ಲಿ ಮೊದಲನೆಯದಾಗಿ ಏನಲ್ಲಿ ವಿಶೇಷವಾಗಿತ್ತು, ಆ ಜಾಗದ ವಿಶೇಷ ಏನು ಅಂತಂದರೆ, ಬರೀ ಸಾಧುಗಳು, ಸಂತರುಗಳು, ಶಿವಭಕ್ತರು ಈ ಜಾಗದಲ್ಲಿ ತುಂಬಿ ತುಳುಕಾಡ್ತಾ ಇದ್ದರು, ಈ ರಾಜ್ಯದಲ್ಲಿ ತುಂಬಿ ಇದ್ದರು. ಅದೊಂದು ಪ್ರಮುಖವಾದ ವಿಷಯ. ಆನಂತರ ಈ ಭೂಪ್ರದೇಶವನ್ನು ಯಾವುದಾದ್ರೂ ತಗೊಂಡ್ರೆ, ಭೂಪ್ರದೇಶದಲ್ಲಿ ಬೆಟ್ಟಗುಡ್ಡಗಳು ಇರ್ತವೆ, ಕಾಡುಗಳು, ಗಿಡಮರಗಳು, ಸೊಂಪಾಗಿ ಬೆಳೆದಂಥ ವನದಲ್ಲಿ ಬೆಳೆಯುವಂಥ ಕಾಡು ಗಿಡಗಳೆಲ್ಲ ಇರತಕ್ಕಂಥ ಪ್ರದೇಶಗಳಿರ್ತದೆ, ಸಮುದ್ರ ತೀರವಿರುತ್ತದೆ, ಎಲ್ಲನೂ ಒಂದೇ ರಾಜ್ಯದಲ್ಲಿ ಇರಬೇಕು ಅಂತ ಇಲ್ಲ. ಆಮೇಲೆ ಮರಳು ಪ್ರದೇಶಗಳು ಕೂಡ ಇರುತ್ತವೆ, ಒಂದು ಭೂಪ್ರದೇಶ ಅಂತ ತೆಗೆದುಕೊಂಡ್ರೆ. ಆದರೆ ಈ ತೊಂಡೈಮಂಡಲಂ ರಾಜ್ಯದಲ್ಲಿ ಈ ಎಲ್ಲ ವಿಧವಾದ ಪ್ರದೇಶಗಳು ಒಳಗೊಂಡಿದ್ವು ಅಂತ ಹೇಳ್ತಾರೆ. ಅಂದರೆ ಸಮುದ್ರ ತೀರವೂ ಇತ್ತು, ಬೆಟ್ಟ ಗುಡ್ಡಗಳ ಪ್ರದೇಶವೂ ಇತ್ತು, ಕಾಡು ಪ್ರದೇಶವೂ ಇತ್ತು. ಹೀಗೆ ಅವ್ರು ಹೇಳ್ತಾ ಇದ್ದಾರೆ. ಈ ಸಮುದ್ರ ತೀರದಲ್ಲಿದ್ದ ಪ್ರದೇಶಗಳು ಯಾವುದು ಅಂತಂದರೆ, ಈಗಿನ ಚೆನ್ನೈ ಇದೆಯಲ್ಲ, ಅದರ ಸಮೀಪ ಇರುವ ತಿರುವೊಟ್ರಿಯೂರು, ತಿರುವಾಣ್ಮಯೂರು, ತಿರುಮಯಿಲೈ, ಇದೆಲ್ಲ ಸಮುದ್ರ ತೀರದಲ್ಲಿದ್ದಂಥ ನಗರಗಳು, ಪ್ರದೇಶಗಳು ಅಂತ ಅಂದ್ಕೋಬಹುದು. ಬೆಟ್ಟಗುಡ್ಡಗಳು ಇಲ್ಲಿ ಇದ್ದವು ಅಂತಂದರೆ, ಬೆಟ್ಟಗುಡ್ಡಗಳಲ್ಲಿ ಪ್ರಸಿದ್ಧವಾಗಿ ಕಾಡಹಸ್ತಿ ಕಣ್ಣಪ್ಪನು ತನ್ನ ಚರಿತ್ರೆಯನ್ನು ತೋರ್ಪಡಿಸಿಕೊಟ್ಟ ಕ್ಷೇತ್ರವಾದ ಕಾಳಹಸ್ತಿ, ಆನಂತರ ತಿರುವಡೈಚಿರಂ ಅನ್ನುವ ಶಿವಕ್ಷೇತ್ರ, ತಿರುಕಳುಕುಂಡ್ರಂ ಅನ್ನುವುದು ಅದು ಬೆಟ್ಟ, ಸಾಕ್ಷಾತ್ ಪರಮೇಶ್ವರನೇ ವೇದ ಸ್ವರೂಪನಾಗಿರುವಂಥ ಸಾಕ್ಷಾತ್ ಪರಮೇಶ್ವರನು ಅಲ್ಲಿ ಇರುವಂತಹದ್ದು ಅಂತ ಪ್ರಸಿದ್ಧಿ. ಈ ಬೆಟ್ಟ ಪ್ರದೇಶಗಳಲ್ಲಿ ಈ ಊರುಗಳು ಇವೆ. ನಂತರ ಇನ್ನೂ ಊರುಗಳು ಯಾವುದು ಅಂತಂದರೆ, ತಿರುಮುಲ್ಲೈ ವಾಯಿಲ್, ತಿರುವೂರಾರ್, ಈ ರೀತಿ ಅನೇಕ ಪಟ್ಟಣಗಳು ಇಲ್ಲಿವೆ. ಅದಲ್ಲದೆ ಕಂಚಿ ಪಟ್ಟಣವು ಕೂಡ ಈಗ ಕೂಡ ದಿ ಸಿಟಿ ಆಫ್ ಟೆಂಪಲ್ಸ್ ಅಂತಲೇ ಪ್ರಸಿದ್ಧವಾಗಿದೆ. ಈ ಪ್ರದೇಶದಲ್ಲಿ ನದಿ ಒಂದು ಹರಿಬೇಕಲ್ಲ, ಕಂಚಿಗೆ ಬಂದರೆ ಇವಾಗ ಕಂಚಿ ರಾಜ್ಯದಲ್ಲಿ ಈ ಪ್ರದೇಶದ ರಾಜಧಾನಿಯಾಗಿತ್ತು. ಕಂಚಿನಲ್ಲಿ ಪಯಸ್ವಿನಿ ಅನ್ನುವ ನದಿ, ಈಗ ಅದನ್ನು ಪಾಲಾರ್ ಅಂತ ಹೇಳ್ತಾರೆ, ಅದು ಇಲ್ಲಿ ಸಮೀಪದಲ್ಲಿ ಹರಿಯುತ್ತಾ ಇತ್ತು. ಈ ಪಾದಾರ್ ನದಿ ಬಗ್ಗೆ ಕೂಡ ಒಂದು ವಿಶೇಷವಾದ ಪ್ರತೀತಿ ಇದೆ. ಕಾಮಧೇನುವು ನಂದಿ ಬೆಟ್ಟದಲ್ಲಿ ಮೇಲೆ ಹೋಗಿ ತಾನು ಹಾಲು ಕರೆದ್ಲಂತೆ. ಆ ಹಾಲು ಹರಿದು ಹರಿದು ಪಯಸ್ವಿನಿ ನದಿಯಾಗಿ ಈ ಕಾಂಚೀಪುರಂ ಹತ್ರ ಬಂದಿದೆ. ಅಂದರೆ ಪಾಲಾರ್, ಆ ಹಾಲು ಹಾಲಿನ ನದಿ ಅಂತ ಅರ್ಥ ಪಾಲಾರ್ ಅಂತಂದರೆ. ಇದು ಇದಕ್ಕೆ ಪಯಸ್ವಿನಿ ಅಂತ ಮತ್ತೊಂದು ಹೆಸರು. ಇದು ಈ ಕಾಂಚೀಪುರದ ಹತ್ರನೇ ಬರುತ್ತೆ. ಇವೆಲ್ಲ ಈ ತೊಂಡೈಮಂಡಲ ರಾಜ್ಯಕ್ಕೆ ಸೇರಿದ ವಿವರಣೆ. ಇದೆಲ್ಲ ಸೇರಿನೇ ತೊಂಡೈಮಂಡಲ ರಾಜ್ಯ ಆಗಿರೋದು. ಇಲ್ಲಿ ಕಾಂಚೀಪುರವೇ ರಾಜಧಾನಿ. ಕಾಂಚಿನಲ್ಲಿ ಇನ್ನೇನು ವಿಶೇಷ ಅಂತಂದರೆ, ಕೈಲಾಸದಲ್ಲಿ ಒಮ್ಮೆ ಪಾರ್ವತಿಯು ಪರಮೇಶ್ವರನು ಸಂವಾದದಲ್ಲಿರುವಾಗ ಪಾರ್ವತಿ ಪರಮೇಶ್ವರನ್ನು ಕೇಳ್ತಾಳೆ, ಈಶ್ವರನೇ ಆಗಮಶಾಸ್ತ್ರಗಳು ಅವು ಹೇಗೆ, ಅದನ್ನು ಹೇಗೆ ನಾವು ಉಪಯೋಗಿಸ್ಬೋದು, ಸ್ವಲ್ಪ ವಿವರಣೆ ಕೊಡ್ತೀರಾ ಅಂತ ಕೇಳಿದಾಗ ಪರಮೇಶ್ವರನು ಬಹಳ ಪ್ರಸನ್ನನಾಗಿ ಪಾರ್ವತಿಗೆ ಅದರ ರಹಸ್ಯಗಳೇನು, ಆಗಮಶಾಸ್ತ್ರ ಅಂದರೆ ಏನು ಅದೆಲ್ಲ ಹೇಳಿ ಮತ್ತೂ ಒಂದು ವಾಕ್ಯವನ್ನು ಹೇಳ್ತಾರೆ. ಈ ಆಗಮಶಾಸ್ತ್ರಗಳ ಪ್ರಕಾರ ನನ್ನನ್ನು ಯಾರು ಪೂಜೆ ಮಾಡ್ತಾರೋ ಆ ಪೂಜೆಯಿಂದ ನಾನು ಪ್ರಸನ್ನನಾಗ್ತಾನೆ, ನನಗೆ ಬಹಳ ಇಷ್ಟ ಅದು ಅಂತ ಪಾರ್ವತಿಗೆ ಹೇಳ್ತಾರೆ. ಇದರಿಂದ ಪಾರ್ವತಿಗೆ ಒಂದು ಉತ್ತೇಜನ ಬರುತ್ತೆ, ನಾನು ಕೂಡ ಈ ರೀತಿ ಪೂಜೆ ಮಾಡಬೇಕಲ್ಲ, ಆಗಮಶಾಸ್ತ್ರ ರೀತಿಯ ಈಶ್ವರನ ಪೂಜೆ ಮಾಡಬೇಕಲ್ಲ ಅಂತ ಒಂದು ಆಸೆ ಉದ್ಭವಿಸುತ್ತೆ ಮನಸ್ಸಿನಲ್ಲಿ. ಆ ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ಆಗ ಪರಮೇಶ್ವರನು ಹೇಳ್ತಾನೆ, ನೀನು ಈ ಆಗಮಶಾಸ್ತ್ರದ ಪ್ರಕಾರ ಪೂಜೆ ಮಾಡಬೇಕಾದ್ರೆ ಭೂಲೋಕಕ್ಕೆ ಹೋಗು, ಅಲ್ಲಿ ಕಾಂಚೀಪುರಂ ಅಂತ ಒಂದು ಕಾಂಚೀಪುರಂ ಅಂತ ಒಂದು ಜಾಗವಿದೆ. ಆ ಜಾಗದಲ್ಲಿ ಗುರುತು ಏನು ಅಂತಂದರೆ, ಒಂದೇ ಒಂದು ಮಾವಿನ ಮರವಿದೆ, ಆ ಮರದ ಹತ್ರ ನಾನು ಇರ್ತೇನೆ, ಅಲ್ಲಿ ನೀನು ಹೋಗಿ ಈ ತರಹ ನಿನಗೆ ಇಷ್ಟವಾಗಿ ನನ್ನನ್ನು ಕುರಿತು ಪೂಜೆ ಮಾಡಬಹುದು ಅಂತ ಅಪ್ಪಣೆ ಕೊಡಿಸ್ತಾರೆ. ಪಾರ್ವತಿ ಇದರಿಂದ ಬಹಳ ಸಂತೋಷವಾಗಿ ಕಾಮಾಕ್ಷಿ ಅನ್ನೋ ಹೆಸರಿನಿಂದ ಕಾಂಚೀಪುರದಲ್ಲಿ ಬಂದು ಆ ಮರದ ಕೆಳಗೆ ಕುಳಿತು ಈಶ್ವರನನ್ನು ಆಗಮ ರೀತಿಯ ಪೂಜೆ ಮಾಡ್ತಾಳೆ. ಪೂಜೆ ಇನ್ನೂ ಮುಗದೇ ಇರಲ್ಲ ಪೂರ್ತಿ, ಅಷ್ಟರೊಳಗೆ ಪರಮೇಶ್ವರನಿಗೆ ಏನು ಅರ್ಜೆಂಟ್ ಆಯಿತೋ ಬಂದುಬಿಟ್ರು, ಪ್ರತ್ಯಕ್ಷವಾಗಿಬಿಟ್ರು. ಪ್ರತ್ಯಕ್ಷ ಆಗಿ ಪಾರ್ವತಿನ ಕೇಳಿದ್ರು, ಏನು ವರ ಬೇಕು ಅಂತ. ಪಾರ್ವತಿಗೆ ಏನು ವರ ಬೇಕು, ಪಾರ್ವತಿನೇ ವರ ಕೊಡುವಂಥ ಮಾತೆ. ಆಕೆ ಏನನ್ನು ಕೇಳಬೇಕು ಏನು ಕೇಳೋದಕ್ಕಿಲ್ಲ. ಆದರೆ ಪಾರ್ವತಿಯು ತನ್ನ ಮಕ್ಕಳಾದಂಥ ಭಕ್ತರಿಗೆ ಅನುಕೂಲವಾಗಬೇಕು ಅಂತ ಈ ವರವನ್ನು ಕೇಳಿದ್ರು. ಏನು ಅಂತಂದರೆ, ಈ ಪ್ರದೇಶದಲ್ಲಿ ಯಾರು ಎಂತಹ ತಪ್ಪನ್ನು ಮಾಡಿದರೂ ಕೂಡ, ಭಕ್ತರುಗಳೇ ಆಗಲಿ ಯಾರೇ ಆಗಲಿ ಎಂತಹ ತಪ್ಪನ್ನು ಮಾಡಿದರೂ ಕೂಡ, ಇಲ್ಲಿರೋರಿಗೆ ಈ ನೀವು ಕೊಡುವ ವರವು ಆ ತಪ್ಪುಗಳನ್ನೆಲ್ಲ ಮನ್ನಾ ಮಾಡಿ ಅನುಗ್ರಹಿಸಬೇಕು, ಇದೇ ನಾನು ಕೇಳುವ ವರ ಅಂತ ಪಾರ್ವತಿ ಹೇಳುವಾಗ ಶಿವನಿಗೆ ಬಹಳ ಸಂತೋಷವಾಗುತ್ತೆ, ಆ ವರವನ್ನು ಕೊಡ್ತಾರೆ. ಅದರಿಂದಲೇ ಆದರೆ ಒಂದು ಎಕ್ಸೆಪ್ಷನ್ ಇಲ್ಲಿದೆ, ಶಿವ ಅಪರಾಧ ಮಾಡಿದವರಿಗೆ ಮನ್ನಣೆ ಇಲ್ಲ, ಮನ್ಸೋದಿಲ್ಲ, ಕ್ಷಮಾಪಣೆ ಇಲ್ಲ. ಮಿಕ್ಕವರೆಲ್ಲರಿಗೂ ಏನೇನು ತಪ್ಪು ಮಾಡಿದ್ರು, ಎಂತಹ ತಪ್ಪು ಮಾಡಿದ್ರು, ಇಲ್ಲಿ ಕ್ಷಮಾಪಣೆ ಉಂಟು, ಭಗವದ ಅನುಗ್ರಹ ಉಂಟು ಅನ್ನುವ ವಿಚಾರ. ಸರಿ, ಈ ರೀತಿಯಾಗಿ ಕಾಂಚೀಪುರಂ, ಕಾಂಚಿಯಲ್ಲಿ ಕಾಮಾಕ್ಷಿಯಾಗಿ ದೇವತೆ ನಮ್ಮ ಪಾರ್ವತಿ ಇಲ್ಲಿ ಬಂದು ಇದ್ದಾರೆ. ಈ ಊರಿನಲ್ಲಿ ಪರಮೇಶ್ವರನಿಗೆ ಏಕಾಂಬರನಾಥರು, ಏಕಾಂಬರೇಶ ನಾಯಕರ್ ಅಂತ ಈ ದೇವರ ಹೆಸರು, ಶಿವನ ಹೆಸರು. ಈ ಊರಿನಲ್ಲಿ ನಮ್ಮ ಕುರಿಪ್ಪು ತೊಂಡರ್ ಅವರು ಅಗಸನಾಗಿ ಕೆಲಸ ಮಾಡ್ತಾಯಿದ್ರು. ಈ ಊರಿನಲ್ಲಿ ಅಗಸರುಗಳು ಕೂಡ ಅಷ್ಟು ಶ್ರದ್ಧೆ ಶಿವಭಕ್ತಿಯಿಂದ ಕೆಲಸ ಮಾಡ್ತಾಯಿದ್ದವರು ಅಂತ ನಂಬಬಹುದು. ಈ ರೀತಿ ಈ ಕುರಿಪ್ಪು ತೊಂಡರವರು ಒಂದು ವ್ರತ ಏನು ಅಂತಂದರೆ, ಯಾರಾದರೂ ಶಿವಭಕ್ತರು ಬಂದರೆ ಅವರ ಮನಸ್ಸಿನಲ್ಲಿ ಏನಿದೆ, ಕುರಿಪ್ಪು ಅಂದರೆ ಅದನ್ನು ಗುರಿ ಇಟ್ಟು ನೋಡುವುದು ಅನ್ನೋದು, ಕುರಿಪ್ಪು ಮಾಡಿಕೊಂಡು ಅವ್ರಿಗೆ ಏನು ಅಗತ್ಯವಿದೆ ಅದನ್ನು ನೋಡಿಕೊಂಡು ಅವರ ಅಗತ್ಯವನ್ನು ಪೂರೈಸಿ ಮತ್ತು ಅವರ ಬಟ್ಟೆಗಳನ್ನು ಶುಭ್ರ ಮಾಡಿ ಕೊಡುವುದು, ಅವರಿಗೆ ಶುಭ್ರ ಮಾಡಿ ಹೋಗೋದು, ಮಡಿಸಿ ಕೊಡುವುದು, ಇದು ಅವರು ನಡೆಸ್ತಾ ಇದ್ದಂಥ ಸೇವೆ. ಈಶ್ವರನಿಗೆ ಈ ಸೇವೆ ಬಹಳ ಪ್ರೀತಿಯಾಯಿತು. ಇದುವರಿಗೆ ಒಂದು ಪರೀಕ್ಷೆ ಇಡಬೇಕು ಅಂತ ಹೇಳಿಬಿಟ್ಟು ಒಂದು ದಿವಸ ಏನು ಮಾಡಿದ್ರು, ಒಬ್ಬ ಶಿವಶರಣಂತ ವೇಷ ಹಾಕ್ಕೊಂಡು ಬಂದರು ಅವರ ಎದುರಿಗೆ. ಆ ದಿವಸ ಇವರು ಕಾದಿದ್ದಾರೆ ಕಾದಿದ್ದಾರೆ, ಈ ಗುರಿಪು ತೊಂಡರವರು ಯಾರೂ ಬರಲಿಲ್ಲ. ಕೊನೆಗೆ ಇವರು ಕಣ್ಣಿಗೆ ಬಿದ್ದ ತಕ್ಷಣ ಅವ್ರಿಗೆ ಭಾಳ ಸಂತೋಷವಾಯಿತು. ಯಾಕೆಂದರೆ ಅವರು ಮೊದಲು ಶಿವಶರಣರನ್ನ ಬಟ್ಟೆಯನ್ನು ಒಗೆದು ನಂತರ ಬೇರೆಯವ್ರ ಬಟ್ಟೆಯನ್ನು ಒಗೀತಾ ಇದ್ದರು, ಮೊದಲು ಇದಾಗಬೇಕು. ಅವತ್ತು ಇವ್ರು ಬರೋದೇ ಲೇಟ್ ಆಗೋಯಿತು, ಬೇರೆಯವ್ರ ಬಟ್ಟೆ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಅದು ಅವರ ವೃತ್ತಿ ಕೂಡ ಆಗಿತ್ತು. ಸರಿ, ಇವರನ್ನು ನೋಡಿದ ತಕ್ಷಣ, ಈ ಶಿವಶರಣನ ನೋಡಿದ ತಕ್ಷಣ ಕುರಿಪು ತೊಂಡವರಿಗೆ ಬಹಳ ಸಂತೋಷ ಆಗಿ, ಸ್ವಾಮಿ ನಿಮಗೆ ನಮಸ್ಕಾರ, ನಾನು ಈ ಥರ ಸೇವೆ ಮಾಡುವನು, ತಾವು ತಮ್ಮ ಬಟ್ಟೆ ಸ್ವಲ್ಪ ಮಲಿನವಾಗಿ ಇರುವ ಹಾಗೆ ಕಾಣ್ತದೆ, ಅದನ್ನು ಒಗೆದು ಕೊಡ್ತೀನಿ, ಆ ಸೌಭಾಗ್ಯವನ್ನು ನನಗೆ ಕೊಡಿ ಕರುಣಿಸಿ ಅಂತ ಕೇಳಿದ್ರು. ಅದಕ್ಕೆ ಈಶ್ವರನು ಬೇರೆ ವೇಷದಲ್ಲಿದ್ದಂಥ ಈಶ್ವರ ಹೇಳ್ದ, ಅಪ್ಪ ಬೇಡ, ನನ್ನ ಹತ್ರ ಇರೋದೇ ಇದೊಂದು ಬಟ್ಟೆ, ಇದನ್ನು ನಿನಗೆ ಕೊಟ್ಟುಬಿಟ್ಟು ಅದು ನಿನಗೆ ಒಗೆಯೋಕ್ಕಾಗದೆ ಅಥವಾ ಒಗೆದು ಒಣಗದೆ ಅದು ಸಾಲದಕ್ಕೆ ಮಳೆ ಬೇರೆ ಬರೋ ಥರ ಇದೆ, ನಾನು ಹೇಗಪ್ಪ ಬೇಡ, ನಿನಗೆ ಈ ಜವಾಬ್ದಾರಿ ಬೇಡ ಅಂತ. ಇಲ್ಲ ಸ್ವಾಮಿ, ನಾನು ನನ್ನ ವ್ರತ ಅದು, ಅದು ಮಾಡಿದೆ, ನಾನು ಬೇರೆ ಕೆಲಸಕ್ಕೆ ಹೋಗುವಾಗಿಲ್ಲ, ದಯವಿಟ್ಟು ಕರುಣೆ ಮಾಡಿ ಕೊಡಿ ಅಂತ ಹೇಳಿ ಒತ್ತಾಯ ಮಾಡಿ ಅವರ ಬಟ್ಟೆನ ತೆಗೆದುಕೋತಾರೆ. ಆವಾಗ ಚೆನ್ನಾಗಿ ಬಿಸಿಲು ಕಾಯ್ತಾ ಇರುತ್ತೆ. ನೋಡಪ್ಪ, ನಾನು ಹೇಳ್ತೀನಿ, ನಾನು ವಯಸ್ಸಾದವನು, ಚಳಿ ತಡೆಯಲಾರದೆ ಸ್ನಾನ ಮಾಡಿಬಿಟ್ಟು ಬಂದುಬಿಟ್ರೆ ನನಗೆ ಬಟ್ಟೆ ತಕ್ಷಣ ಬೇಕು, ಕಾದು ಬಟ್ಟೆ, ಹುಷಾರು ಅಂತ ಹೇಳಿಬಿಟ್ಟು ಹೊರಟೋದ್ರು. ಆವಾಗ ಚೆನ್ನಾಗಿ ಬಿಸಿಲಿತ್ತು, ಮಳೆ ಬರೋ ಥರ ಇರಲಿಲ್ಲ, ಇವರು ಬಟ್ಟೆ ತಗೊಂಡು ಹೋದರು. ಅವರು ಸ್ನಾನಕ್ಕೆ ಅಂತ ನದಿ ಕಡೆ ಹೋದರು, ಮತ್ತೆ ವಾಪಸ್ ಬರೋದ್ರೊಳಗೆ ಇಲ್ಲೇನಾಯಿತು, ಆ ಕಡೆ ಇವರು ಹೋದ ತಕ್ಷಣ ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು, ಮೋಡ ಮುಚ್ಕೊಂಡ್ಬಿಟ್ಟು, ಬಿಸಿಲು ಏನಿಲ್ಲ, ಇವರು ಬಟ್ಟೆನ ನೆನೆಸಿಬಿಟ್ರು, ನೆನೆಸಿಬಿಟ್ರೆ ಅದು ಒಣಗೋ ತರಹವೇ ಇಲ್ಲ ಅದು. ಅಯ್ಯೋ ಇನ್ನೇನು ಮಾಡಲಿ, ಅವರು ಬಂದು ಬಟ್ಟೆ ಕೇಳಿದ್ರೆ ಅವ್ರು ಹೇಳಿದ ಹಾಗೆ ಆಗೋಯ್ತಲ್ಲ, ಮಳೆನೂ ಬಂದುಬಿಡ್ತು, ಇನ್ನು ನಾನು ಹೇಗೆ ಅವ್ರಿಗೆ ಮುಖ ತೋರಿಸ್ಲಿ, ಹೇಗೆ ಏನಂತ ಜವಾಬ್ ಕೊಡಲಿ ಅಂತ ಭಯಪಟ್ಟುಬಿಟ್ರು, ತುಂಬ ಭಯಪಟ್ಟರು. ಆ ಸಮಯಕ್ಕೆ ಸರಿಯಾಗಿ ಅವರು ಬರೋದನ್ನು ನೋಡಿದ್ರು, ಬಟ್ಟೆ ಕೇಳೋದಕ್ಕೆ ನಡುಗ್ತಾ ಇದ್ದಾರೆ ಅವರು, ಬರ್ತಾ ಚಳಿನಲ್ಲಿ ನಡುಗ್ತಾ ಬರ್ತಾ ಇದ್ದಾರೆ. ಇವರು ನೋಡಿದ್ರು, ಓಹೋ, ನಾನು ಶಿವಾಪರಾಧವನ್ನು ಮಾಡಿದಾಗ ಹೋಯಿತು, ಅವರನ್ನು ಕಷ್ಟಕ್ಕೆ, ಅವರ ಹಿಂಸೆಗೆ, ಮನಸ್ಸಿಗೆ, ಶರೀರಕ್ಕೆ ಒಂದು ಹಿಂಸೆಯನ್ನು ಮಾಡುವಂಥ ಅವನಾಗ್ಬಿಟ್ಟೆ, ಬಟ್ಟೆ ಕೊಡೋಕ್ಕಾಗ್ತಾ ಇಲ್ಲ, ಮಳೆಯಲ್ಲಿ ನಂದುಬಿಟ್ಟಿದೆ ಅಂತ ಹೇಳಿಬಿಟ್ಟು ತಾವೇನು ಮಾಡಿದ್ರು, ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿ, ಅಪ್ಪ ಈಶ್ವರ, ನಾನು ಈ ಸೇವೆ ಮಾಡ್ತಾ ಇದ್ದರೆ ಅದಕ್ಕೆ ಕೂಡ ಈ ಥರ ವಿಘ್ನವಾಯಿತು, ಇವತ್ತು ನಾನು ಯಾವ ಶಿವಶರಣರಿಗೂ ಕೂಡ ತೊಂದರೆ ಯಾವ ವಿಧದಲ್ಲೂ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಇವಾಗ ನಾನು ಈ ಬಟ್ಟೆಯನ್ನು ಕೊಡೋಕ್ಕಾಗೋದ್ರಿಂದ ಅವರಿಗೆ ಹಿಂಸೆ ಆಗುತ್ತೆ, ನಾನು ಇನ್ನು ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ, ನನ್ನ ಪ್ರಾಣ ತ್ಯಾಗವನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟು ಆ ಬಟ್ಟೆ ಒಗೀತಾ ಇದ್ದಾರಲ್ಲ ಆ ಕಲ್ಲಿಗೆನೆ ತಮ್ಮ ತಲೆಯನ್ನು ಇಟ್ಕೊಂಡು ಚಚ್ಚಿಕೊಂಡ್ರು. ಚಚ್ಚಿಕೊಂಡ್ರೆ ಏನು, ಇನ್ನೇನು ರಕ್ತ ಎಲ್ಲ ಬರೋಕ್ಕೆ ಶುರು ಆಗಿದೆ. ಆವಾಗ ಒಂದು ಕೈ ತಡೆಯಿತು ಅವರನ್ನು, ನೋಡಿದ್ರೆ ಪರಮೇಶ್ವರ ಸಾಕ್ಷಾತ್ತಾಗಿ, ಅಪ್ಪ ನಿನ್ನ ಭಕ್ತಿ ಬಹಳ ಒಳ್ಳೆಯದು, ನೀನು ಶಿವಶರಣರಿಗೆ ನಡೆಸ್ತಕ್ಕಂಥ ಸೇವೆ ಇದೆಯಲ್ಲ, ಬಹಳ ಅತ್ಯುತ್ತಮವಾದ ಸೇವೆ, ನೀನು ಹೀಗೆ ಮಾಡಬೇಡ, ನನ್ನಲ್ಲಿ ನೀನು ಬಂದುಬಿಡ್ತೀಯ ಅಂತ ಹೇಳಿ ಪರಮೇಶ್ವರನವರಿಗೆ ದರ್ಶನ ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿದರು ಅನ್ನೋದು ಈ ಚರಿತ್ರೆಯಲ್ಲಿ ನಮಗೆ ತಿಳಿದು ಬರುತ್ತೆ. ಒಂದು ವ್ರತ ಅಂತ ಹೇಳಿ ಇವರು ಶಿವಭಕ್ತರಿಗೆ ಸೇವೆ ಮಾಡಬೇಕು ಅಂತಂದರೆ ಇವರು ಎಷ್ಟು ಮಟ್ಟಿಗೆ ಮಗ್ನರಾಗಿದ್ದರು, ಅದು ನಡೆಯದಿದ್ದರೆ ಪ್ರಾಣವನ್ನೇ ಕೂಡ ತ್ಯಾಗ ಮಾಡೋಕ್ಕೆ ಸಿದ್ಧರಾಗಿರ್ತಾರೆ. ಇವರ ಭಕ್ತಿಯೆಲ್ಲ ಬಹಳ ಅತ್ಯುತ್ತಮವಾದುದು, ಅತ್ಯುನ್ನತವಾದುದು. ಹೀಗೆ ಇವರ ಚರಿತ್ರೆ ಮುಗಿಯುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನಾನು ಹೇಳಲೇಬೇಕು. ಗೋವಿಂದಪುರಂ ಬಾಲಾಜಿ ಭಾಗವತರ್ ಅನ್ನುವರು ಈ ಪೆರಿಯ ಪುರಾಣಂ ಬಗ್ಗೆ, ಕುರಿಪ್ಪು ತೊಂಡನಾಯನಾರವರ ಬಗ್ಗೆ ಉಪನ್ಯಾಸವನ್ನು ಕೊಟ್ಟಿದ್ದಾರೆ ತಮಿಳಿನಲ್ಲಿ. ಅದು ಅದರಲ್ಲಿ ಕಾಂಚೀಪುರಂ ಬಗ್ಗೆ, ತೊಂಡೈ ಮಂಡಲ ರಾಜ್ಯದ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಆ ವಿವರಣೆಯಿಂದ ಕೆಲವು ವಿಷಯಗಳನ್ನು ನಾನು ಸಂಗ್ರಹಿಸಿಕೊಂಡು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ಹೀಗೆ ಅವರ ಭಾಷಣದಿಂದ ತೆಗೆದುಕೊಂಡ ವಿಷಯಕ್ಕಾಗಿ, ಸಂಗ್ರಹಿಸಿದ್ದಕ್ಕಾಗಿ ಅವರಿಗೆ ನಾನು ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸುವುದಕ್ಕೆ ಬದ್ಧನಾಗಿದ್ದೇನೆ, ಸಮರ್ಪಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಸಸ್ಕ್ರೇಧಿ ಇಂದ್ರಃ ಪಶ್ಚಾದಿಂದ್ರಃ ಪುರಸ್ತಾದಿಂದ್ರೋ ಅಸ್ಮಾಂ ಅಭಿಪಾತು ವಿಶ್ವತಃ ಇಂದ್ರೋ ಜಿಘಾಜ್ಞಸತಾಂ ಮನಾಜ್ಞಸಿ ವಿಶೂಚಿನಾವ್ಯಸ್ಯತಾತ್ ಸಮಿದಾಸಿ

ಅವರುಥ್ಯಾ ವಸುರಗ್ನಿರ್ವಸುಶ್ರವ ಅಚ್ಛಾ ನಕ್ಷಿದ್ಯುಮತ್ತಮಗ್ಯರಯಿಂದ ಆಹ ತಂತ್ವ ಆಶೋಚಿಷ್ಠದಿ ದಿವಸ್ ಸುಮ್ನಾಯ ನೂನಮೀಮಹೇ ಸಖಿಭ್ಯ ಸ ನೋ ಬೋಧಿಶ್ರುಧಿ ಹವಾಮುರುಷ್ಯಾನೋ ಅಘಾಯತಃ ಸಾಮಸ್ಮಾತ್ ಇಲ ಏಹ್ಯದೀತ ಏಹಿ ಕಾಮ್ಯ ಏಹಿ ಮಜೀವಃ ಕಾಮಧರಾನಂ ಭೂಯಾತ್ ಸೋಮಾನಗ್ಸ್ವರಾನಂ ಗೃಣಿಹಿ ಬ್ರಹ್ಮನಸ್ಪತೇ ಕಕ್ಷೀವಂತಂಯ ಔಷಿಜಃ ಯೋ ರೇವಾನ್ಯೋ ಆಮೀವಃ ವಾಸುವಿತ್ಪುಷ್ಟಿವರ್ಧಾನಃ ಸನಸ್ಸಿ ಶಕ್ತು ಯಸ್ತುರಃ ಮಾನಶ್ಯಗ್ಯಸೋ ಅರಾರುಷೋ ಧೂರ್ತಿ ಪ್ರಣಂ ಮರ್ತ್ಯಸ್ಯ ರಕ್ಷಾನೋ ಬ್ರಹ್ಮನಸ್ಪತೇ ಮಹಿತ್ರೀ ನಾಮವೋ ಅಸ್ತು ದ್ಯುಕ್ಷಂ ಮಿತ್ರಸ್ಯಾರ್ಯಂ ನಃ ದುರಾಧರ್ಷಂ ವರುಣಸ್ಯ ನಹಿ ತೇಷಾ ಮಮಚನನಾಧ್ವಾಸು ವಾರಣೇಷು ಈಶೇ ಏ ರಿಪುರಘಶಗ್ಯಸಃ ತೇಹಿ ಪುತ್ರಾಸೋ ಅದಿತೇಃ ಪ್ರಜೀವಸೇ ಮರ್ತ್ಯಾಯ ಜ್ಯೋತಿರ್ಯಚ್ಛಂತ್ಯಜಸ್ರಂ ಕದಾಚನ ಸ್ತರೀರಾಸಿನೇಂದ್ರಾಶಶ್ಚಸಿ ದಾಶುಷೇ.

ಭೂತಸ್ಯ ಭಕ್ಷಯಾಮಿ ವಾಜೇ ವಾಜೀ ಭೂಯಾಸಂ ಸವಿತ್ರಾ ಪ್ರಸೂತಾ ದೈವ್ಯಾಪ ಉಂದಂತು ತೇ ತನೂಂ ದೀರ್ಘಾಯುತ್ವಾ ಯವರ್ಚಾಸೇ ಕಶ್ಯಪಶ್ಯತ್ರಯಾಯುಷಂ ಜಮದಗ್ನೇ.

ವಿಶೇಷ ಕರ್ಮ ವಿಪಾಕಾಶೈ ಅಪರಾಮೃಷ್ಟ ಪುರುಷ ವಿಶೇಷ ಈಶ್ವರ ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ ಸ ಪೂರ್ವೇಶಾಮಪಿ ಗುರುಃ ಕಾಲೇನ ಅನವಚ್ಛೇದಾತ್ ತಸ್ಯ ವಾಚಕ ಪ್ರಣವಃ ತಜ್ಜಪಸ್ತದರ್ಥ ಭಾವನಂ ತತಃ ಪ್ರತ್ಯಕ್ಚೇತನಾಧಿಗಮೋ ಅಪ್ಯಂತರಾಯ ಭಾವಶ್ಚ ವ್ಯಾಧಿಸ್ತ್ಯಾನ ಸಂಶಯ ಪ್ರಮಾದ ಆಲಸ್ಯ ಅವಿರತಿರ್ ಪ್ರಾಂತಿ ದರ್ಶನ ಲಬ್ಧ ಭೂಮಿಕತ್ವ ಅನವಸ್ಥಿತತ್ವಾನಿ ಚಿತ್ತ ವಿಕ್ಷೇಪಾಃ ತೇ ಅಂತರಾಯಾಃ ದುಃಖ ದೌರ್ಮನಸ್ಯ ಅಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸಾಃ ವಿಕ್ಷೇಪ ಸಹಭುವಃ ತತ್ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸಃ ಮೈತ್ರೀ ಕರುಣಾ ಮುದಿತ ಉಪೇಕ್ಷಾನಾಂ ಸುಖ ದುಃಖ ಪುಣ್ಯ ಪುಣ್ಯ ವಿಷಯಾಣಾಂ ಭಾವನಾ ತಚ್ಚಿತ್ತ ಪ್ರಸಾದನಂ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ವಿಷಯವತೀ ವಾ ಪ್ರವೃತ್ತಿರುತ್ಪನ್ನ ಮನಸಸ್ಥಿತಿ ನಿಬಂಧನೀ ವಿಶೋಕಾ ವಾ ಜ್ಯೋತಿಷ್ಮತಿ ಭೀತರಾಗವ

ಕೀನ ವಿರುದ್ಧೇರಜಾ ತಸ್ಯೇವ ಮನೇ ಗ್ರಹೀತ ಗ್ರಹಣ ಗ್ರಾಹ್ಯೇಷು ತತ್ಸ್ಥತಂಜನತಾ ಸಮಾಪತ್ತಿ ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈಃ ಸಂಕೀರ್ಣ ಸವಿತರ್ಕ ಸಮಾಪತ್ತಿ ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯೇವಾರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ ಏತಯಾ ಏವ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ ಸೂಕ್ಷ್ಮ ವಿಷಯತ್ವಂ ಚ ಲಿಂಗ ಪರ್ಯವಸಾನಂ ತ ಏವ ಸಬೀಜ ಸಮಾಧಿ.

0: ಮೃಷಾಕ್ಷಃ ವೃಷದೋ ವೃಷವರ್ಧನಃ ನಿರ್ಮಮೋ ನಿರಹಂಕಾರಃ ನಿರ್ಮೋಹೋ ನಿರುಪದ್ರವಃ ದರ್ಪಃ ದರ್ಪದೋ ದೃಪ್ತಃ ಸರ್ವಾರ್ಥಪರಿವರ್ತಕಃ ಸಹಸ್ರಾರ್ಚಿರ್ಭೂತಿಭೂಷಃ ಸ್ನಿಗ್ಧಾಕೃತಿರದಕ್ಷಿಣಃ ಭೂತಭವ್ಯಭವನ್ನಾಥಃ ವಿಭವೋ ಭೂತಿನಾಶನಃ ಅರ್ಥೋನರ್ಥೋ ಮಹಾಕೋಶಃ ಪರಕಾರ್ತ್ಯೈಕಪಂಡಿತಃ ನಿಷ್ಕಂಟಕಃ ಕೃತಾನಂದಃ ನಿರ್ವ್ಯಾಜೋ ವ್ಯಾಜಮರ್ದನಃ ಸತ್ವವಾನ್ ಸಾತ್ವಿಕಃ ಸತ್ಯಃ ಕೃತಸ್ನೇಹಃ ಕೃತಾಗಮಃ ಅಕಂಪಿತೋ ಗುಣಗ್ರಾಹಿ ನೈಕಾತ್ಮನೈಕಕರ್ಮಕೃತ್ ಸುಪ್ರೀತಸುಖದಸೂಕ್ಷ್ಮಃ ಸುಕರೋ ದಕ್ಷಿಣಾನಿಲಃ ನಂದಿಸ್ಕಂದೋಧರೋ ಧುರ್ಯಃ ಪ್ರಕಟಃ ಪ್ರೀತಿವರ್ಧನಃ ಅಪರಾಜಿತಃ ಸರ್ವಸಹಃ ಗೋವಿಂದಃ ಸತ್ವವಾಹನಃ ಅಧೃತಸ್ವಧೃತಃ ಸಿದ್ಧಃ ಪೂತಮೂರ್ತಿರ್ಯಶೋಧನಃ ವಾರಾಹ ಶೃಂಗಧೃಕ್ಶೃಂಗಿ ಬಲವಾನೇಕನಾಯಕಃ ಶ್ರುತಿಪ್ರಕಾಶಶ್ರುತಿಮಾನ್ ಏಕಬಂಧುರನೇಕಧೃಕ್ ಶ್ರೀವತ್ಸಲಶಿವಾರಂಭಃ ಶಾಂತಭದ್ರಃ ಸಮೋಯಶಃ ಭೂಷಯೋ ಭೂಷಣೋ ಭೂತಿಃ ಭೂತಿಕೃದ್ಭೂತಭಾವನಃ ಅಕಂಪೋ ಭಕ್ತಿಕಾಯಸ್ತು ಕಾಲಹಾನಿಃ ಕಲಾವಿಭುಃ ಸತ್ಯವ್ರತೀ ಮಹಾತ್ಯಾಗಿ ನಿತ್ಯಶಾಂತಿಪರಾಯಣಃ ಪರಾರ್ಥವೃತ್ತಿರ್ವರದಃ ವಿರಕ್ತಸ್ತು ವಿಶಾರದಃ ಶುಭದೋ ಶುಭಕರ್ತಾ ಚ ಶುಭನಾಮಾಶುಭಸ್ವಯಂ ಅನರ್ಥಿತೋ ಗುಣಗ್ರಾಹಿ ಹ್ಯಕರ್ತಾ ಕನಕಪ್ರಭಃ ಸ್ವಭಾವಭದ್ರೋ ಮಧ್ಯಸ್ಥಃ ಶತ್ರುಘ್ನೋ ವಿಘ್ನನಾಶನಃ ಶಿಖಂಡೀ ಕವಚೀ ಶೂಲಿ ಜಟೀ ಮುಂಡೀ ಚ ಕುಂಡಲೀ ಅಮೃತ್ಯುಸರ್ವದೃಕ್ಸಿಂಹಃ ತೇಜೋ ರಾಶಿರ್ಮಹಾಮಣಿಃ ಅಸಂಹ್ಯೇಯೋ ಪ್ರಮೇಯಾತ್ಮ ವೀರ್ಯವಾನ್ ವೀರ್ಯಕೋವಿದಃ ವೇದ್ಯಶ್ಚ ವೈ ವಿಯೋಗಾತ್ಮ ಸಪ್ತಾವರಮುನೀಶ್ವರಃ ಅನುತ್ತಮೋ ದುರಾಧರ್ಷಃ ಮಧುರಃ ಪ್ರಿಯದರ್ಶನಃ ಸುರೇಶಃ ಶರಣಃ ಸರ್ವಃ ಶಬ್ದಃ ಪ್ರತಪತಾಂವರಃ ಕಾಲಪಕ್ಷಃ ಕಾಲಕಾಲಃ ಸುಕೃತೀಕೃತವಾಸುಕಿಃ ಸುಕೃತೀಕೃತವಾಸುಕಿಃ ಮಹೇಶ್ವಾಸೋ ಮಹೀಭರ್ತಾ ನಿಷ್ಕಲಂಕೋ ವಿಶೃಂಖಲಃ ದ್ಯುಮಣಿಸ್ತರನಿರ್ಧನ್ಯಃ ಸಿದ್ಧಿದಃ ಸಿದ್ಧಿಸಾಧನಃ ವಿಶ್ವತಃ ಸಂಪ್ರವೃತ್ತಸ್ತು ವ್ಯೂಢೋರಸ್ಕೋ ಮಹಾಭುಜಃ ಸರ್ವಯೋನಿರ್ನಿರಾತಂಕಃ ನರನಾರಾಯಣಪ್ರಿಯಃ ನಿರ್ಲೇಪೋ ಯತಿಸಂಗಾತ್ಮ ನಿರ್ವ್ಯಂಗೋ ವ್ಯಂಗನಾಶನಃ ಸ್ತವ್ಯಸ್ತವ ಪ್ರಿಯಸ್ತೋತ ವ್ಯಾಸಮೂರ್ತಿರ್ನಿರಂಕುಲಃ ವ್ಯಾಸಮೂರ್ತಿರ್ನಿರಂಕುಲಃ ನಿರವದ್ಯಮಯೋಪಾಯಃ ವಿದ್ಯಾರಾಶಿಶ್ಚ ಸತ್ಕೃತಃ ಪ್ರಶಾಂತಬುದ್ಧಿರಕ್ಷುಣ್ಣಃ ಸಂಗ್ರಹೋ ನಿತ್ಯಸುಂದರಃ ವೈಯಾಘ್ರಧುರ್ಯೋಧಾತ್ರೀಶಃ ಸಂಕಲ್ಪಶರ್ವರೀಪತಿಃ ಪರಮಾರ್ಥಗುರುರ್ದತ್ತಃ ಸೂರಿರಾಶ್ರಿತವತ್ಸಲಃ ಸೋಮೋರಸಜ್ಞೋರಸದಃ ಸರ್ವಸತ್ವಾವಲಂಬನಃ ಏವಂ ನಾಂ ಸಹಸ್ರೇಣ ತುಷ್ಟಾವಹಿಹರಂ ಹರಿಃ ಪ್ರಾರ್ಥಯಾಮಾಸ ವೈ ಶಂಭುಂ ಪೂಜಯಾಮಾಸ ಪಂಕಜಃ ತತಃ ಸ ಕೌತುಕೀ ಶಂಭುಃ ಚಕಾರಚರಿತಂ ದ್ವಿಜಾಃ ಮಹಾದ್ಭುತಂ ಸುಖಕರಂ ತದೇವ ಶೃಣುತಾದರಾತ್ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ
1: ಓಂ ನಮಃ ಶಿವಾಯ
2: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್